107.8 FM. Radio Saran. Iga app nalu kuda labhya.

0: You're listening to Radio Sarang. 107.8 FM.
1: Radio Sarang. 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಆಮೇಲೆ ಈ ಹೊತ್ತಿಗಿನ್ನು ಗಾಂಧೀಜಿಗೆ ತಮ್ಮ ರಾಜಕೀಯ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಕಲ್ಪನೆ ಇಲ್ಲ, ಧೋರಣೆಗಳು ಸ್ಪಷ್ಟ ಇಲ್ಲ. ಅದಕ್ಕೇನು ಮಾಡಿದ್ರು, ಎಲ್ಲೋ ಒಂದು ಕಡೆ ಇರೋಣ, ಒಂದು ವಸತಿ ಹಾಕ್ಕೊಂಡು ಆಮೇಲೆ ವಿಚಾರ ಮಾಡೋಣ ಏನು ಮಾಡಬೇಕು ಅಂತ. ಮತ್ತು ಶಿಷ್ಯರೆಲ್ಲ ಬಂದಿದ್ದಾರಲ್ಲ ಸೌತ್ ಆಫ್ರಿಕಾದಿಂದ, ಅವ್ರಿಗೊಂದು ನೆಲೆ ಕೊಡಬೇಕಲ್ವಾ, ಒಂದು ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಈಗಾಗಲೇ ಮಾಡಿದ್ದಿದೆಯಲ್ಲ, ಅಭ್ಯಾಸ ಇದೆಯಲ್ಲ, ಫೀನಿಕ್ಸ್ ಆಶ್ರಮ, ಟಾಲ್ಸ್ಟಾಯ್ ಆಶ್ರಮ ಮಾಡಿದ್ದಿದೆಯಲ್ಲ, ಆ ಥರ ಒಂದು ಆಶ್ರಮ ಮಾಡಬೇಕು ಅಂಥೇಳಿ ಅಹಮದಾಬಾದ್ ಹತ್ರ ಒಂದು ಕೊಚರ ಬಂತ. ಅಲ್ಲಿ ಒಂದು ಕೊಚರ ಬದಲು ಒಂದು ಆಶ್ರಮ ಮಾಡಿಕೊಂಡ್ರು, ಒಂದು ಬಾಡಿಗೆ ಮನೆ. ಆ ಬಾಡಿಗೆ ಮನೆ ತೊಗೊಂಡು ಅದರ ಆಶ್ರಮ ಮಾಡಿಕೊಂಡ್ರು. ಅವ್ರು ಹೇಳ್ತಾರೆ ಆಶ್ರಮ ಅಂದರೆ ಏನು ಅಂತ, ಧಾರ್ಮಿಕ ಭಾವನೆಯಲ್ಲಿಯೇ ಸಾಮೂಹಿಕ ಬದುಕು ಅಂತ. ಸಾಮೂಹಿಕ ಬದುಕಿರಬೇಕು, ಆದರೆ ಧಾರ್ಮಿಕದ ನಂಬಿಕೆ ಇರಬೇಕು. ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಸಾಮೂಹಿಕ ಗುಂಪು ಇರಬೇಕು, ಎಲ್ಲರೂ ಹಾಗೆ ಬದುಕಬೇಕು ಅಂತ. ಅಲ್ಲಿ ಧಾರ್ಮಿಕ ಯಾವುದಾದ್ರು ಒಂದು ಇದೇ ಮಾಡಬೇಕು, ಈ ಕಟ್ಟಳೆ ಇಲ್ಲ, ಈ ವ್ರತ ಮಾಡಬೇಕು, ಇದು ಹೀಗೆ ಮಾಡಬೇಕು, ಆಚರಣೆ ಗಿಚರಣೆ ಏನೂ ಇಲ್ಲ, ತಮಗೆ ಸ್ವತಂತ್ರ ಇದೆ. ಆದರೆ ಕೆಲವೊಂದು ಕಂಡೀಷನ್ ಮಾತ್ರ ಸ್ಪಷ್ಟವಾಗಿತ್ತಂತೆ. ಏನೇನು ಕಂಡೀಷನ್ ಅಂದರೆ, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಮಾತ್ರ ನಡೆಸಲೇಬೇಕಾಗಿತ್ತು. ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರ ಬಗ್ಗೆ ಏನು ಲಿಮಿಟ್ ಇಲ್ಲ, ಏನು ಮಾಡ್ಕೊಳ್ಳಿ. ಆದರೆ ಇಲ್ಲಿ ವೈಯಕ್ತಿಕ ನಡವಳಿಕೆ ಮಾತ್ರ ಸ್ಪಷ್ಟವಾಗಿರಬೇಕು, ಅದಕ್ಕೆ ಪ್ರಮಾಣ ಮಾಡಬೇಕು. ಅವ್ರು ಹೇಳ್ತಾರೆ ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಬಗ್ಗೆ ಪ್ರತಿಯೊಬ್ಬರು ಪ್ರಮಾಣ ಮಾಡಬೇಕಿತ್ತು. ನಡವಳಿಕೆ ಎದ್ರ ಬಗ್ಗೆ ಅಂತ ಹೇಳ್ತಾರೆ, ಮುಖ್ಯ ಸತ್ಯ, ಯಾರೂ ಸುಳ್ಳು ಹೇಳ್ಕೊಳ್ಳೋದು ಏನೇ ಇರಲಿ ಅಪ್ರಿಯವಾಗಿರಲಿ ಅದು ಸುಳ್ಳು ಹೇಳ್ಕೊಡೋದು. ಅಹಿಂಸೆ ಆಗಕೂಡುದು ಆಶ್ರಮದಲ್ಲಿ. ಶೀಲವನ್ನು ಕಾಪಾಡ್ಕೋಬೇಕು. ಅಸ್ಪೃಶ್ಯತಾ ನಿರ್ಮೂಲನ, ಅಸ್ಪೃಶ್ಯತೆ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ, ಯಾರೂ ಜಾತಿ ಕೇಳೋಂಗಿಲ್ಲ, ಹಂಗಿರಬೇಕು. ಮತ್ತು ದೈಹಿಕ ಶ್ರಮ, ಪ್ರತಿಯೊಬ್ಬರೂ ದಿನಕ್ಕೊಂದಿಷ್ಟು ತಾಸು ಕೆಲಸ ಮಾಡಲೇಬೇಕು. ಮತ್ತು ನಿರ್ಭೀತಿ, ಭಾಳ ಚೆನ್ನಾಗಿದೆ ಅದು. ಯಾರ ಬಗ್ಗೆ ಯಾರಿಗೂ ಹೆದರಿಕೆ ಇರೋದು ಬೇಡ. ನಿಮಗೇನಾದರೂ ಅನಿಸಿದ್ರೆ ನೇರವಾಗಿ ಹೋಗಿ ಅವ್ರಿಗೆ ಹೇಳಬೇಕು ಅಂತ. ಎಷ್ಟು ಸಲಿಗೆ ಇತ್ತು ಎಲ್ರಿಗೂ ಅಂತಂದರೆ, ಅಲ್ಲಿ ಎಲ್ಲರೂ ಬಂದ್ಬಿಡೋರು. ಒಂದು ಮನೆ ತಾನೇ ಆಗಿದ್ರು ಅವಾಗ. ಆ ಮನೆಗೆ ವ್ಯವಸ್ಥೆ ಆಗಿತ್ತು ಅಂದರೆ, ಒಂದು ಬಾವಿ, ಆ ಮನೆ ಮಾಲೀಕರು ಅದೇ ನೀರು ತಗೊಳ್ಳೋರು, ಇವರು ಅದೇ ನೀರು ತಗೊಳ್ಳೋರು. ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಅಂತ ಹೇಳ್ತೀವಲ್ಲ, ಹೇಳೋದು ಭಾಳ ಸುಲಭ, ಅದು ಪರಿಪಾಲನೆ ಮಾಡೋದು ತುಂಬ ಕಷ್ಟ ಆಗಿನ ಕಾಲಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಅಲ್ಲಿ. ಒಬ್ಬರು ಸ್ನೇಹಿತರು ಬಾಂಬೆದಿಂದ ಪತ್ರ ಬರೀತಾರೆ ಗಾಂಧೀಜಿಗೆ. ನಮ್ಮಲ್ಲಿ ಹುಡುಗ ಇದ್ದಾನೆ, ಅವ, ಅವನ ಹೆಂಡತಿ ಮತ್ತು ಪುಟ್ಟ ಮಗು, ಮೂರು ಜನ ಹರಿಜನರು ನಿಮ್ಮ ಆಶ್ರಮದಲ್ಲಿ ಬಂದಿರ್ಬೋದೇ ಅಂತ ಗಾಂಧೀಜಿ ಪತ್ರ ಬರೀತಾರೆ. ತಕ್ಷಣ ಗಾಂಧೀಜಿ ಉತ್ತರ ಬರೆದ್ರು, ಬರ್ಬೋದು, ಏನು ತೊಂದರೆ ಇಲ್ಲ, ಆದರೆ ನಮ್ಮ ಆಶ್ರಮದ ಕಟ್ಟುನಿಟ್ಟುಗಳನ್ನು ಸರಿಯಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಟ್ಟಳೆಗಳನ್ನೆಲ್ಲ. ಆಯಿತು ಅಂದರು ಅನ್ನೋದನ್ನು ಚೆನ್ನಾಗಿತ್ತು. ಬಂದುಬಿಟ್ರು ಅವ್ರು ಮೂರು ಜನ. ಅವ್ರು ಬಂದವರು ಯಾರು ಅಂದರೆ, ದಾದುಭಾಯಿ ಅಂತ ಒಬ್ಬ ಮನುಷ್ಯ, ಅವನ ಹೆಂಡತಿ ದಾನಿ ಬೆಹನ್ ಅಂತ, ಪುಟ್ಟ ಮಗಳು ಲಕ್ಷ್ಮಿ ಅಂತ, ಮೂರು ಜನ ಬಂದರು. ಇದು ಬರಲಿ ಅನ್ನೋದು ಚೆನ್ನಾಗಿರುತ್ತೆ, ಬಂದಲ್ಲಿ ಹೊಂದ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಆಶ್ರಮದಲ್ಲಿದ್ದವ್ರು ಎಲ್ಲ ಒಂದೇ ಮನೋಭಾವದವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಖ್ಯ ತಕರಾರು ಬಂದದ್ದು ಎಲ್ಲಿ ಅಂದರೆ, ಬಾವಿಯಿಂದ ನೀರು ಸೆಳ್ಕೋಬೇಕಲ್ಲ. ಆ ಮನೆ ಮಾಲೀಕ ಭಾಳ ಕಾನ್ಸರ್ವೇಟಿವ್ ಸಂಪ್ರದಾಯವಾದಿ, ತಕರಾರು ಹತ್ಕೊಂಡ್ಬಿಡ್ತು. ನಿಮ್ಮ ದಾದುಭಾಯಿ ನೀರು ಸೇದಿದಾಗ ಅವ್ನು ನೀರು ನಮಗೆ ಸಿಡಿತದೆ, ನಮ್ಮ ಪಾತ್ರೆಗೆ ಸಿಡಿತಿದೆ, ನಮಗೆ ಸಿಡಿತಿದೆ, ಅದರಿಂದ ಇಡಬೇಡಿ ಅವನ್ನ ಅಂತೇಳಿ ತುಂಬ ಅಪಮಾನ ಆಗೋದು ಕೂಡ ದಾದುಭಾಯಿಗೆ ಎಷ್ಟೋ ಸಲ ಆಗೋದು. ಗಾಂಧೀಜಿ ಕರೆದು ಕೂಡಿಸಿ ಹೇಳ್ತಿದ್ರು, ಬೇಜಾರು ಮಾಡ್ಕೋಬೇಡ, ನಾವು ಸರಿ ಮಾಡ್ತೀವಿ. ಆಶ್ರಮದಲ್ಲೇನು ಪರವಾಗಿಲ್ಲ, ಆದರೂ ಕೂಡ ಆಶ್ರಮ ಸ್ವಲ್ಪ ಕಿರಿಕಿರಿ ಇತ್ತು, ಆ ಕೂಡ ಸ್ವಲ್ಪ ಕಿರಿಕಿರಿ ಇತ್ತು ಸ್ವಲ್ಪ ಜನಕ್ಕೆ. ಆನಂತರ ಆಶ್ರಮದಲ್ಲಿ ಸರಿಯಾಗಿ ಆಗ್ತಾ ಹೋಯ್ತು. ಮುಂದೆ ಗಾಂಧೀಜಿ ಒಂದ್ಸಲ ಹೇಳಿದ್ರಂತೆ, ನಿನ್ನ ಮಗಳನ್ನ ದತ್ತಕ್ಕೆ ತಗೋತೇನೆ ನಾನು ಅಂತ. ಆ ಮಗು 5 ವರ್ಷ ಆದಾಗ ಲಕ್ಷ್ಮಿ ಅಂತ ಹುಡುಗಿ ಹೆಸರು, ದತ್ತು ತಗೋತೇನೆ ಅಂದ್ರಂತೆ. ತಾಯಿಗೆ ಅಂದು ಮಗಳನ್ನ ಯಾಕೆ ದತ್ತಿಗೆ ದತ್ತು ಕೊಡಬೇಕು ಅಂತ. ಆ ದಾದು ಬಾಯಿಗೆ ಭಾಳ ಖುಷಿ, ಮಹಾತ್ಮರು ಕೇಳ್ತಾರೆ ದತ್ತು ಕೊತ್ತೆ ಅಂತ, ಕೊಟ್ಬಿಡೋಣ ಮಗಳನ್ನ ಅಂತ ಹೇಳಿದ್ರಂತೆ. ಗಂಡಗಿಲ್ಲ ಅನ್ನಲಾರದೆ ಆಕೆ ತನ್ನ ಮಗಳನ್ನ ದತ್ತು ಕೊಡ್ತೀವಿ ಅಂದರು. ಒಂದೆರಡು ವರ್ಷ ಆದಮೇಲೆ ಅವ್ರು ವಾಪಸ್ ಮುಂಬೈಗೆ ಹೋದರು, ದಾದು ಬಾಯಿ ದಾನಿ ಬೆಹನ್ ಊರಿಗೆ ಹೋದರು, ಮಗು ಅಲ್ಲೇ ಉಳ್ಕೊಂತು. ಆ ಮಗು ಆಶ್ರಮದಲ್ಲೇ ಬೆಳೀತು.

0: You're listening to Radio Sarang, 107.8 FM.
1: ಆ ಆಶ್ರಮದ ವಾತಾವರಣ ಹೇಗಿತ್ತು ಅಂತ ಒಬ್ರು ಬರೀತಾರೆ. ಆ ದಾದುಭಾಯಿ ಮತ್ತು ದಾನಿ ಬೆಹನ್ ಇಬ್ರು ಮನೆಗೆ ಬಂದಾಗ ಆಶ್ರಮದಲ್ಲಿದ್ದ ಗಾಂಧೀಜಿ ಅವ್ರಿಗೆ ಚಹಾ ಮಾಡಿಕೊಟ್ರು ಅನ್ಸುತ್ತೆ. ಚಹಾ ಅದನ್ನ ಕಪ್ಪು ಬಸಿ ತೊಗೆ ತೊಳಿಬೇಕಲ್ಲ ಅದನ್ನ. ಆ ಮಗ ಇದ್ದ, ಅವ್ರ ಮಗ ಅಲ್ಲಿ ದೇವದಾಸ್ ಇದ್ದ, ಕಡಿ ಹುಡುಗ ದೇವದಾಸ್ ಇದ್ದ. ದೇವದಾಸ್ ಈ ಕಪ್ಪು ತೆಗೆದು ಬಿಡು ಅಂದ್ರು. ಆತ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿಟ್ಟ. ದಾದುಭಾಯಿ ಕೊಡದಂತ ಕಪ್ಪು ಬಸಿಯನ್ನ ದೇವದಾಸ್ ತೊಳೆದಿಟ್ಟ. ದಾದುಭಾಯಿ ಅನ್ಕೊಂಡ್ರು ಇವನ್ ಯಾವನೊಬ್ಬ ವಾಲಂಟಿಯರ್ ಇರಬೇಕು, ಮನೆ ಕೆಲಸ ಮಾಡೋ ಹುಡುಗ ಇರಬೇಕು ಅಂತ. ನಂತರ ಗೊತ್ತಾಯ್ತಂತೆ ಗಾಂಧಿ ಮಗ ಅಂಥೇಳಿ. ಓ, ಗಾಂಧೀಜಿ ಕೇಳಿದ್ರಂತೆ, ಯಾಕೆ ಹಿಂಗೆ ಮಾಡಿದ್ರಿ, ನಾವು ಕೊಡೋದಂಥ ಚಹಾ ಕಾಫಿ ಕಪ್ಪು ಬಸಿಯನ್ನು ನಿಮ್ಮ ಮಗ ಯಾಕೆ ತೊಳಿಬೇಕು ಅಂತ. ಅವ್ರು ಹೇಳಿದ್ರು, ಮಗ ಅಲ್ಲ ಇಲ್ಲಿ ವಾಲಂಟಿಯರ್, ಅವನು ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಅಷ್ಟೇ, ಮತ್ತೊಂದೇನು ತೊಂದರೆ ಇಲ್ಲ ಅಂತ. ಆವಾಗ ಒಂದು ದಾದುಭಾಯಿಗೆ ಅರ್ಥ ಆಯ್ತಂತೆ ಇಲ್ಲಿ ಹೆಂಗಿದೆ ವಾತಾವರಣ ಅಂಥೇಳಿ. ಆಮೇಲೆ ತನ್ನ ಮಕ್ಕಳನ್ನ ಮಗಳನ್ನ ಬಿಟ್ಟು ಹೋದ್ರಲ್ಲ ಇಬ್ರು ಗಂಡ ಹೆಂಡತಿ, ಹೋದ್ಮೇಲೆ ಕಸ್ತೂರ್ಬಾ ಆ ಮಗಳನ್ನು ಹೇಗೆ ಬೆಳೆಸಿದ್ರು ಅಂತ. ಹೆಣ್ಮಕ್ಳಿಲ್ಲಲ್ಲ ಇವ್ರಿಗೆ, ತನ್ನ ಸ್ವಂತ ಮಗಳ ಹಾಗೆ ಬೆಳೆಸಿ ತಲೆ ಬಾಚೋದು, ಸ್ನಾನಕ್ಕೆ ಹಾಕೋದು, ಊಟ ಮಾಡಿಸೋದು ಕಸ್ತೂರ್ಬಾನೇ ಮಾಡಿಸ್ಬೇಕೆಲ್ಲ. ಆ ಮಗು ಅಲ್ಲೇ ಬೆಳೀತು. ಆ ಹುಡುಗ ದೇವದಾಸನಿಗಂತೂ ಪುಟ್ಟ ತಂಗಿ ಇದ್ದಂಗೆ, ಎಲ್ಲಿ ಹೋದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋಣ, ನಾಟ ಆಡಿಸ್ಕೊಂಬರೋದು. ಈ ಥರದ ವಾತಾವರಣ ನಡ್ಕೊಂಬಂತು ಆಶ್ರಮದಲ್ಲಿ. ಸ್ವಲ್ಪ ದಿವಸಕ್ಕೆ ಬಂದು ಸಾಬರಮತಿ ಆಶ್ರಮಕ್ಕೂ ಶಿಫ್ಟ್ ಮಾಡಿಬಿಟ್ರು. ಕೊಚರಾಬಲ್ ಭಾಳ ದಿವಸ ಇರಲಿಲ್ಲ, ಆ ಸಾಬರಮತಿ ದಂಡೆ ಮೇಲೆ ಆಶ್ರಮ ಕಟ್ಟಿದ್ರು. 14 ವರ್ಷ ಆದಮೇಲೆ ಹೇಗಿದೆ ನೋಡಿ ವಾತಾವರಣ. 14 ವರ್ಷ ಮಗು ಅಲ್ಲೇ ಇತ್ತದು ಲಕ್ಷ್ಮಿ. ಆಕೆಗೆ 19 ವರ್ಷ ವಯಸ್ಸಾದಾಗ ಆಕೆಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಬ್ಬ ಹುಡುಗ, ದಕ್ಷಿಣ ಭಾರತದ ಹುಡುಗ, ಮಾರುತಿ ದಾಸ್ ಅಂತ ಹುಡುಗ, ಅವನಕ್ಕೆ ಮದುವೆ ಮಾಡಬೇಕು ಅಂದ್ಕೊಂಡ. ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮದುವೆ ಗೊತ್ತಾಯ್ತು, ಗಾಂಧೀಜಿ ಜೈಲಲ್ಲಿದ್ದರು ಆಗ. ಗಾಂಧೀಜಿ ಜೈಲಲ್ಲಿದ್ದರು ಕೂಡ ಮದುವೆ ಮಾಡಿ ಅಂತ ಹೇಳಿದ್ರಂತೆ. ಮದುವೆಗೆ ತಮ್ಮ ಕಳಿಸಿದ್ರು. ಒಂದು ಕಂಡೀಷನ್ ಬೇರೆ ಇತ್ತಲ್ಲಿ, ಯಾವ ಮದುವೆನೂ ಆಶ್ರಮದಲ್ಲಿ ಆಗುವಂಗಿಲ್ಲ, ಒಂದು ಕಂಡೀಷನ್, ಆಶ್ರಮದಲ್ಲಿ ಆಗುವಂಗಿಲ್ಲ. ಆಶ್ರಮದ ಪಕ್ಕದಲ್ಲಿ ಲಾಲ್ ಬಂಗ್ಲೋ ಅಂತೊಂದಿತ್ತು, ಆ ಲಾಲ್ ಬಂಗ್ಲೋದಲ್ಲಿ ಮದುವೆ ಮಾಡಿದ್ರಂತೆ. ಗಾಂಧೀಜಿ ತಮ್ಮ ಯೂಶುವಲ್ ಕಾಣಿಕೆ ಇದೆ ಅಲ್ಲ, ಒಂದು ನೂಲಿನ ಹಾರ ಕಳಿಸಿದ್ರು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಮದುವೆ ಆದ್ಮೇಲೆ ಕೂಡ ಗಾಂಧಿ ಮತ್ತು ಕಸ್ತೂರ್ಬಾ ಆ ಲಕ್ಷ್ಮೀ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ರಂತೆ. ಪತ್ರ ಬರೆಯೋರು, ಅಕಸ್ಮಾತ್ ಆಗ ಹುಡುಗಿ ಒಂದು 8 ದಿವಸ ಪತ್ರ ಬರೀದೆ ಹೋದ್ರೆ ಇವ್ರು ಪತ್ರ ಬರೆಯೋರು. ಏನು 8 ದಿವಸದ ಪತ್ರ ಇಲ್ಲ, ಅಪ್ಪನ ಮರೆತು ಬಿಟ್ಟೋ ಹೇಗೆ? ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಷ್ಟು ಸಾಮಾಜಿಕ ಜವಾಬ್ದಾರಿ ಇರುವಂತಹ ಒಬ್ಬ ಮನುಷ್ಯ, ದೇಶಾದ್ಯಂತ ಓಡುವಂತ ಮನುಷ್ಯ, ಒಂದು ಕ್ಷಣ ಪುರುಸತಿ ಇಲ್ಲದಂತ ಮನುಷ್ಯ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಬರೀತಾರಲ್ಲ, ನಮಗೆ ಆಗತ್ತೆ? ಎಷ್ಟೋ ಜನ ಮಕ್ಕಳಿಗೆ ಮಾತಾಡಲ್ಲ ನಾವು, ಪತ್ರ ಬರೆಯೋಕ್ಕಾಗಿರಲ್ಲ, ಯಾಕಂದ್ರೆ ಟೈಮ್ ಇಲ್ಲ ನಮಗೆ ಅಂತೀವಿ ಅಂತ. ಅದು ಅಷ್ಟು ಟೈಮ್ ಮಾಡ್ಕೊಂಡು ಗಾಂಧೀಜಿ ಪತ್ರ ಬರೀತಿದ್ರಂತ ಆಕೆಗೆ. ಆಕೆ ಎಷ್ಟು ಹಚ್ಕೊಂಡಿದ್ಲು ಗಾಂಧೀಜಿಯನ್ನ ಅಂದ್ರೆ, ಅದು ದಾದುಭಾಯಿ ಮಗಳಂತ ಇಲ್ಲೇ ಇಲ್ಲ, ಗಾಂಧಿ ಮಗಳಂತ ಏಕೆ. ಗಾಂಧೀಜಿ ಹತ್ಯೆ ಆದ ದಿವಸ ಆಕೆ ಸುದ್ದಿ ಗೊತ್ತಾದ್ರೆ ಆಕೆಗೆ ಎಂತ ಶಾಕ್ ಆಯಿತು ಅಂದ್ರೆ, 4 ದಿವಸ ಆಕೆಗೆ ಎಚ್ಚರ ಇರಲಿಲ್ಲ, ಮೈ ಮೇಲೆ ಅನ್ಕಾನ್ಶಿಯಸ್ ಆಗಿದ್ಲಾಕೆ ಅಂತ ಹೇಳ್ತಾರೆ. ಅಷ್ಟು ಹಚ್ಕೊಂಡಿದ್ರು ಅಂದ್ರೆ, ಅಸ್ಪೃಶ್ಯತೆ ಅಂತ ಹೇಳೋದು ಸುಲಭ, ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳೋದು ಸುಲಭ, ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅವರು ಸಫರ್ ಮಾಡಿದವ್ರಿಗೂ ಆಗಿರ್ಬೇಕು. ಗಾಂಧೀಜಿ ಕೂಡ ಎಷ್ಟು ಅದನ್ನ ಬಿಗಿಯಾಗಿ ಹಿಡಿದು ಪಾಲಿಸಿದ್ರು ಅಂತಂದ್ರೆ, ಅದು ಆಶ್ರಮದಲ್ಲಿ ಒಂದು ಪದ್ಧತಿಯಾಗಿ ಹೋಯ್ತು ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಇನ್ನೊಂದು ಕಾನ್ಸೆಪ್ಟ್ ಬಹಳ ಚರ್ಚೆ ಆಗುವಂತ ವಿಷಯ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಅಹಿಂಸೆ ಇರಬೇಕು ಅಂತ ಹೇಳ್ತಾ ಇದ್ರು. ಒನ್ ಆಫ್ ದಿ ಕ್ವಾಲಿಟೀಸ್, ಹಿಂಸೆಯನ್ನು ಮಾಡೋಂಗಿಲ್ಲ ಆಶ್ರಮದಲ್ಲಿ ಅಂತ. ಅಹಿಂಸೆ ಅಂದ್ರೆ ಏನು? ಹಾಗಾದ್ರೆ ಗಾಂಧೀಜಿ ಕಲ್ಪನೆ ಏನಿತ್ತು ಅಹಿಂಸೆ ಬಗ್ಗೆ ಅಂತ, ಅದನ್ನು ಘಟನೆಗಳ ಮೂಲಕ ಹೇಳಬೇಕು ಅಂತ ಅನ್ಕೊಂಡಿದ್ ನಾನು. ಅಹಿಂಸೆ ಅಂದ್ರೆ ಗಾಂಧೀಜಿದು ಹೇಡಿತನ ಅಲ್ಲ, ಹೇಡಿಗಳ ಓಡಿ ಹೋಗುವಂತಹದ್ದು ಅಹಿಂಸೆ ಅಲ್ಲ. ಅದು ಅಹಿಂಸೆ ಹೇಗಿರ್ತದೆ ಅಂತ ಒಂದು ಘಟನೆನ ಆದದ್ದನ್ನು ದಾಖಲು ಮಾಡಿದ್ದಾರೆ. ಬಹಳ ಚೆನ್ನಾಗಿರೋ ಘಟನೆ ಇದೆ ಅದು. ನಮಗೆ ಆ ಮುಖ ಗೊತ್ತಾಗಿರಲ್ಲ. ನಾವು ಅನ್ಕೋತೀವಿ ಗಾಂಧೀಜಿ ಪಾಪ ಬಹಳ ಅಹಿಂಸಾ ಪ್ರಿಯರಾದ್ರಿಂದ ಅವ್ರು ಯಾರ ಬಗ್ಗೆ ಯಾರು ಮನಸ್ಸು ನೋಯಿಸೋರಲ್ಲ, ಹಾಗೆ ಮಾಡೋರಲ್ಲ ಅಂತ. ಅವ್ರು ಬರೀತಾರೆ, ಕಾವರ್ಡಿಸ್ ಈಸ್ ನಾಟ್ ನಾನ್ ವೈಲೆನ್ಸ್, ಹೇಡಿತನ ಅಹಿಂಸೆ ಅಲ್ಲ. ಒಂದ್ ದಿವಸ ಅವರು ಆಶ್ರಮದಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಜನ ಓಡಿ ಬಂದ್ರಂತೆ. ಪಂಚಮಾಂಚಲ ಅಂತ ಇದೆ ಗುಜರಾತ್ ಭಾಗದಲ್ಲಿ, ಅಲ್ಲಿಂದ ಓಡ್ ಬಂದ್ರಂತೆ ನಿಜ, ಹಿಂದೂಗಳು ಓಡ್ ಬಂದ್ರಂತೆ. ಓಡ್ ಬಂದು ಗಾಂಧೀಜಿ ಮುಂದೆ ಕೂತ್ಕೊಂಡ್ರಂತೆ. ಗಾಂಧೀಜಿ ನೂ ತೆಗಿತಾ ಇದ್ರು, ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಂದ್ 8 ಜನ ಬಂದು ಕೂತ್ ಅಳ್ತಾ ಇದ್ರಂತೆ. ಯಾಕೆ ಏನಾಯ್ತು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನೋಡಿ ಬಹಳ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಒಂದಿಷ್ಟು ಜನ ಮುಸಲ್ಮಾನರು ಬಂದು ನಮ್ಮನ್ನು ಹೊಡೆದಿದ್ದಾರೆ, ಹೊಡೆದ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಬಹಳ ಗಾಬರಿ ಆಗಿಬಿಟ್ಟಿದೆ, ನಾವು ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಅಳ್ತಾ ಇದ್ರಂತೆ. ಗಾಂಧೀಜಿ ಕೇಳಿದ್ರು, ಅವ್ರು ಹೇಳೋದೆಲ್ಲ ಕೇಳಿದ್ರು, ಆಮೇಲೆ ಮನಸ್ಸಿಗೆ ನೋವಾಗಿರ್ಬೇಕು, ನಿಧಾನ ಕೇಳಿದ್ರಂತೆ, ಅವರೆಲ್ಲ ಮಾಡುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರಂತೆ. ಅವ್ರು ಹೊಡಿಬೇಕಾದ್ರೆ, ನಿಮ್ಗೆ ಹೊಡಿ ಅನ್ಯಾಯ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವೇನ್ ಮಾಡೋದು ಬಾಪು, ನಾವೇನ್ ಮಾಡೋಕ್ಕಾಗ್ತದೆ? ನಿಮ್ಮ ಶಿಷ್ಯರಲ್ವಾ ನಾವು, ಅಹಿಂಸೆ ನಮ್ಮ ಮಂತ್ರ, ಅಹಿಂಸೆ ಮಂತ್ರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ, ಆದ್ರಿಂದ ಹಾಗೆ ಓಡ್ ಬಂದ್ವಿ, ಇನ್ನೇನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ತುಂಬ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಂತ. ಅದು ಹೇಳಿದ ತಕ್ಷಣ ಗಾಂಧೀಜಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಹುಬ್ಬು ಗಂಟು ಹಾಕಿ ಬರೀತಾರೆ ಅವರು, ದ ಫೇಸ್ ಆಫ್ ಗಾಂಧೀಜಿ ಟರ್ನ್ ರೆಡ್, ಹೀಸ್ ಐಬ್ರೋಸ್ ನಿಟೆಡ್ ಅಂಡ್ ಈ ಸ್ಪೀಚ್ ಬಿಕೇಮ್ ಆಶ್ ಶಾರ್ಪ್ ಆಸ್ ಎ ಸ್ವೋರ್ಡ್ ಅಂತ. ಮಾತು ಖಡ್ಗದಷ್ಟೇ ಶಾರ್ಪ್ ಆಯ್ತಂತ. ಸಿಟ್ಟು ಬಂದು ಹೇಳ್ತಾರೆ, ಸ್ಪಾಂಟೇನಿಯಸ್ಲಿ ಹೀ ಸ್ಟೋನ್ ಟಚ್ಡ್ ದ ಪಿಚ್, ಧ್ವನಿ ಮೇಲೆ ತಾರಕ ಕೇರಿಸ್ಬಿಟ್ಟು ಹೇಳಿದ್ರಂತೆ, ಅದೆಲ್ಲ ಅರ್ಥ ಆಯ್ತು ನನಗೆ, ನನ್ನ ಅಹಿಂಸೆ ನಿಮಗೆ ಅರ್ಥ ಆಗಿಲ್ಲ. ಹಾಗಾದ್ರೆ ಅಹಿಂಸೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಹೊಡೆಸ್ಕೊಂಡು ಓಡ್ಬರ್ಬೇಕು ಅಂತಾನ? ಹೇಡಿಗಳಿದ್ದೀರಿ, ಮುಖ ಯಾಕೆ ತೋರಿಸ್ತೀರಿ ಅಂದ್ರಂತೆ. ನಿಮಗೆ ಅನ್ಯಾಯ ಅಂತ ಗೊತ್ತಾಗ್ಬೇಕು, ನೀವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ಬೇಡಿ, ಕಾರಣ ಇಲ್ಲ. ಆದ್ರೆ ನಿಮ್ಗೆ ರಕ್ಷಣೆ ಮಾಡ್ಕೊಳಕ್ ಬರಲ್ಲ ನಿಮಗೆ? ಅವ್ರು ಹೊಡೆದ್ರು ಅಂತ ಓಡ್ ಬಂದಿದ್ರೆ, ಅಳ್ಕೊಂಡು ಅಳುಮುಖ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ಕಣ್ಣೀರು ಸುರಿಸ್ಕೊಂಡು, ನಿಮಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರೆ, ನಿಮ್ಮಲ್ಲಿ ತಪ್ಪಿಲ್ಲ, ನಿಮ್ಮಿಂದ ತಪ್ಪಿಲ್ಲ ಅಂತ ನಿಮಗೆ ಖಾತ್ರಿ ಆದ್ರೆ, ಮತ್ತೊಬ್ಬರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ, ನೀವು ಧೈರ್ಯವಾಗಿ ಅವ್ರು ಹಿಡಬೇಕಾಗಿತ್ತು, ನಾ ಕೊಡ್ಬೇಕಾಯ್ತು ವಾಪಸ್. ನೀವು ಅದನ್ನ ಬಿಟ್ಟು ಇಲ್ಲಿ ಅಳ್ಕೊಂಡು ಇಲ್ಲಿ ಬಂದಿದ್ದೀರಿ, ನೀವು ಅಳ್ಕೊಂಡು ಅಹಿಂಸೆ ಬಗ್ಗೆ ಹೇಳ್ತೀರಿ ನನಗೆ, ಇನ್ ಮುಂದಿನ ಸಲ ಅಳಮುಖ ಹತ್ಕೊಂಡ್ ಬರಬೇಡಿ ಇಲ್ಲಿ ನೀವು ನನ್ನ ಕಡೆಗೆ. ನಿಮಗೆ ಯಾರಾದರೂ ನೀವು ನ್ಯಾಯವಾಗಿದ್ದಾಗ ನಿಮಗೆ ಅನ್ಯಾಯ ಮಾಡಿ ನಿಮ್ಮಲ್ಲಿ ತೊಂದರೆ ಕೊಟ್ರೆ, ನೀವು ಸರಿಯಾಗಿ ವಾಪಸ್ ಕೊಡಬೇಕು. ಹೇಳಿ ಹಂಗೆ ಓಡಿ ಬಂದ್ರೆ ಅಹಿಂಸೆ ಅನ್ಬೇಡಿ. ಅಹಿಂಸೆ ಧೈರ್ಯವಂತನಿಗೆ ಮಾತ್ರ ಸಾಧ್ಯ, ಧೀರರಿಗೆ ಮಾತ್ರ ಅಹಿಂಸೆ ಸಾಧ್ಯ. ಬರಬೇಡಿ ಇಲ್ಲಿ ಅಳಮುಖ ಹೊತ್ಕೊಂಡು ಬರಬೇಡಿ ಅಂದ್ರಂತೆ. ಅವ್ರು ನಕ್ಕರಂತೆ, ಬಿಡಿ ಗೊತ್ತಾಯ್ತು ನಮಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಂತೆ.

ಮೊದಲು ಕೇಳಿದಾಗ ಅನ್ಸೋದು ಗಾಂಧೀಜಿ ಅಟ್ಯಾಕ್ ಮಾಡುವಂತಾರಲ್ಲ ವಾಪಸ್ಸು ಅಂತ ಅವ್ರು ಹೇಳೋದು. ಮೊದಲು ನೀ ಖಾತ್ರಿ ಮಾಡ್ಕೋ ನಿನ್ನಿಂದ ಅನ್ಯಾಯ ಆಗ್ತಿದ್ಯಾ ಇಲ್ಲ, ನೀನು ನ್ಯಾಯವಾಗಿದ್ದೀನಿ ಅಂತ ಖಾತ್ರಿ ಆದ್ರೆ ಇನ್ಯಾರೋ ನಿನ್ ಮೇಲೆ ಒಂದು ಒತ್ತಾಯ ತರ್ತಾರೆ, ಅನ್ಯಾಯ ಮಾಡ್ತಾರೆ ಅಂದಾಗ ಪ್ರತಿಭಟನೆ ಮಾಡೋದು ಕೂಡ ಅಹಿಂಸಾವಾದಿ ಒಂದು ಕರ್ತವ್ಯ, ಅದು ಮಾಡು ಅಂತ ಹೇಳಿದ್ರಂತೆ. ಇನ್ನೊಂದು ತಮಾಷೆಯಾದ ಘಟನೆ ಅದಾದದ್ದು ಅಂದ್ರೆ ಅಹಿಂಸೆ ಒಂದು ವ್ಯಾಖ್ಯೆ ಬರೋದು, ಇದು ಮುಸಲ್ಮಾನರು ಹೊಡೆದ್ರು ಅಂತ ಬಂದಾಗ ಹೇಳುವಂತಹದ್ದು. ಆದ್ರೆ ಅದು ಹಂಗೆ ಇಲ್ಲ ಗಾಂಧೀಜಿದು. ಇನ್ನೊಂದು ಸಂಘಟನೆ ಆಗುತ್ತೆ ಒಂದು ಒಂದು ಒಂದು ತಿಂಗಳ ನಂತರ. ಗುಜರಾತ್ ವಿದ್ಯಾಪೀಠ ಅಂತ ಒಂದು ಶಾಲೆ ಇದೆ ಅಹಮದಾಬಾದಲ್ಲಿ, ಅಲ್ಲಿರುವಂತಹ ಹೆಣ್ಮಕ್ಳು ಸ್ಕೂಲು ಮತ್ತು ಕಾಲೇಜ್ ಹುಡುಗಿಯರು ಕಾಲೇಜ್ ಹೋಗ್ತಿ ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರಂತೆ, ಇವ್ರನ್ನ ಹಿಂಬಾಲಿಸ್ಕೊಂಬರೋದು ಚುಡಾಯಿಸ್ತಿದ್ರಂತೆ. ಪಾಪ ಹುಡುಗಿ ಸದ್ಯ ತಳ್ಕೊಂಡಿದ್ದಾರೆ, ಹೇಳಿದ್ರಂತೆ ಹಾಗೆ ಮಾಡ್ಬೇಡಿ ಸುಮ್ಮನೆ ಹೋಗಿ ನಾವು ಓದ್ತಾ ಇದ್ದೀವಿ ಅಂತ. ಆ ಹುಡುಗರು ಬಿಟ್ಟಿಲ್ಲ, ಸ್ವಲ್ಪ ಮೈ ಹತ್ರ ಬಂದು ಮೈ ಮುಟ್ಟಿ ಕೈ ಎಳೆದು ಶುರು ಮಾಡಿದ್ರಂತೆ ಹುಡುಗರು. ಆ ಹುಡುಗಿಯರು ಗಾಬರಿ ಆಗ್ಬಿಡ್ತು, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೊಬ್ಬ ಗಾಂಧಿವಾದಿ ಇದ್ರು, ಕಾಕಾ ಅಂತ ಇದ್ರು ಅವ್ರಿಗೆಲ್ಲ. ಅವ್ರಿಗೆಲ್ಲ ಕಿಶೋರಿಲಾಲ್ ಮಶ್ರೂವಾಲ ಅಂತ, ಕಿಶೋರಿಲಾಲ್ ಮಶ್ರೂವಾಲ ಅಂತ ಗಾಂಧಿ ಜೊತೆಗಿದ್ದಂಥವ್ರು ಅನುಯಾಯಿಗಳು ಅವ್ರ ಜೊತೆಗಿದ್ದಂಥವ್ರು. ಅವ್ರ ಕಾಕಾ ಅಂತ ಕರೆದು ಎಲ್ಲ ಹುಡುಗಿಯರು ಹೋಗಿ ಹೇಳಿದ್ರಂತೆ, ಕಾಕಾ ನೋಡಿ ಹಿಂಗಾಗ್ತಾ ಇದೆ, ನಾವು ಸುಮ್ಮನೆ ಹೋಗ್ತಾ ಇದೀವಿ ಕಾಲೇಜಿಗೆ, ಅವ್ರು ಬಂದು ಹಿಂಗೆ ತೊಂದರೆ ಕೊಡ್ತಾರೆ, ಈಗಂತೂ ಸ್ವಲ್ಪ ಜಾಸ್ತಿನ ಸಲಿಗೆ ತಗೊಂಡು ಕೈಯೆಲ್ಲ ಹಿಡಿದು ಎಳಿತಾರೆ, ಏನ್ ಮಾಡೋದು ಅಂತ. ಅವ್ನು ಕಿಶೋರಿಲಾಲ್ ಎದ್ದು ಕೂತ್ಕೊಂಡು ಹೇಳಿದ್ರಂತೆ, ನೀವೇನ್ ಮಾಡ್ತಾ ಇದ್ರಿ, ಏನ್ ಮಾಡೋದು, ಅವ್ರ ಹಂಗೆ ಮಾಡಿದ್ರೆ ಹೊಡಿಯೋಕ್ಕಾಗತ್ತಾ ವಾಪಸ್ಸು, ನಾವೇನ್ ಮಾಡೋಕ್ಕಾಗ್ತದೆ, ನಾವೆಲ್ಲ ಬಾಪುನ ಶಿಷ್ಯರಲ್ವಾ, ನಿಮ್ಮ ಶಿಷ್ಯರ ನಾವು ಅಂದ್ರಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂದ್ರೆ, ನೀವು ಕಾಲಿಗೆಲ್ಲ ಚಪ್ಪಲಿ ಹಾಕೊಂಡಿರ್ತಿರ್ತಾನೆ, ಕಿಶೋರಿಲಾಲ್ ಕೇಳಿದ್ದು, ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾನೆ ಸ್ಕೂಲ್ ಕಾಲೇಜಿಗೆ? ಹೌದು. ಮತ್ತೆ ಅದಕ್ಕಿದೆ ಅದು, ಅವ್ನು ಬಂದಾಗ ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ ಅವ್ರಿಗೆ. ಕಿಶೋರಿಲಾಲ್ ಹೇಳುದು, ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ, ಉದ್ದಟ್ಟರಿಗೆ ಬುದ್ಧಿ ಕಲಿಸ್ಬೇಕು, ನೀವು ಉದ್ದಟ್ಟರಿಗೆ ಹೇಗೆ ಬಿಡಬಾರ್ದು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಇಂಥವ್ರಿಗೆ ಯಾವ ಪೂಜೆ ಆದ್ರೂ ಸರಿ ಹೇಳ್ತಾರೆ, ಎಂತ ಪೂಜೆ ಆದ್ರೂ ಸರಿ ಚಪ್ಪಲಿ ತಗೊಂಡು ಪೂಜೆ ಮಾಡಿ ಏನ್ ತೊಂದ್ರೆ ಇಲ್ಲ ಅವನಿಗೆ ಅಂದ್ರಂತೆ. ಅವ್ರು ಗಾಬರಿ ಆಗ್ಬಿಡ್ತು. ಕಿಶೋರಿಲಾಲ್ ಕಾಕಾ ಮಶ್ರವಾಲ ಕಾಕಾ ಅಂತ ಕರಿತಿದ್ರು, ಗಾಂಧೀಜಿ ಹತ್ತಿರವಾಗಿದ್ದಂಥವ್ರು, ಅಷ್ಟು ಪ್ರೀತಿ ಪಾತ್ರ ಆಗಿಂತವ್ರು, ಹೊಡಿ ಅಂತಾರಲ್ಲ ಚಪ್ಪಲಿ ತಗೊಂಡು, ತಪ್ಪಲ್ವೇ ಕಾಕಾ ಇದು ಅಂತ ಕೇಳಿದ್ರಂತೆ ಅವ್ರು. ಹೌದಾ, ತಪ್ಪ್ಯಾಕೆ, ಗಾಂಧೀಜಿ ಏನ್ ಅನ್ಕೋತಾರೆ ಗೊತ್ತಾದ್ರೆ, ನಮ್ ಗುಜರಾತ್ ವಿದ್ಯಾಪೀಠದ ಹುಡುಗಿಯರು ಹಿಂಗೆ ಚಪ್ಪಲಿ ಹೊಡಿತಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂತ. ಹೌದಲ್ಲ, ಅವ್ರ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಿಮಗೆ ಅಂತ ಕರ್ಕೊಂಡು ಗಾಂಧೀಜಿ ಕಡೆ ಹೋದ್ರಂತೆ.

0: Radio Sarang 107.8 FM.
1: ಗಾಂಧೀಜಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು. ಇವರೆಲ್ಲ ಕಲಕಲಕಲ ಮಾತು ಕೇಳಿದ ತಕ್ಷಣ ಒಳ ಕರೀರಿ ಅವ್ರನ್ನ ಅಂದ್ರಂತ. ಹೌದ್ರಿ, ಹೋದ ತಕ್ಷಣ ಮಶ್ರವಾಲ ಹೇಳಿದ್ರಂತ, ಅವ್ರದ್ದು ಏನೋ ತಕರಾರು ಇದೆ ಸ್ವಲ್ಪ ಕೇಳಿಬಿಡಿ ಅಂತ. ಏನ್ ತಕರಾರು ನಿಮ್ದು ಅಂತ ಹುಡುಗಿಯರೆಲ್ಲ ವಿಸ್ತಾರವಾಗಿ ಹೇಳಿದ್ರು. ಹಿಂಗಾಯ್ತು, ನಮಗೆ ಚುಡಾಯಿಸ್ತಾರೆ ಹುಡುಗರು, ಹೇಳಿದ್ರೆ ಕೇಳಿಲ್ಲ, ನಾವು ತಾಳ್ಮೆ ಕೊಟ್ವಿ. ಈ ಕಾಕಾನ್ ಕೇಳಿದ್ರೆ ಚಪ್ಪಲಿಲಿ ಹೊಡಿ ಅಂತಾರೆ, ಸರಿನಾ ಹೊಡೆಯೋದು ಅಂತ ಕೇಳಿದ್ರಂತೆ. ಗಾಂಧೀಜಿ ಮಲ್ಕೊಂಡಿದ್ದಾರಲ್ಲ, ಟಕ್ನೆ ಎದ್ದು ಕೂತ್ಬಿಟ್ರಂತೆ. ಎದ್ದು ಕೂತು ಕಿಶೋರ್ಲಾಲ್ ಏನು ಹೇಳ್ದ ಅಂದ್ರಂತೆ. ಕಿಶೋರ್ಲಾಲ್ ಹೇಳ್ದ ಚಪ್ಪಲಿಲಿ ಹೊಡಿ ಅಂತ ಹೇಳಿದ್ದಾರೆ ಅಂತ. ಹಿಂಗೆ ಹೇಳಿದ್ನ ಕಿಶೋರ್ಲಾಲ್? ಸರಿ ಅಲ್ಲ ಅದು ಅಂದರು, ಸರಿ ಅಲ್ಲ ಅಂದರು. ಕಿಶೋರ್ಲಾಲ್ ಗಾಬರಿ, ಇನ್ನೇನು ಹೇಳ್ತಾರೆ ಇವರು ಅಂತ. ಕಿಶೋರ್ಲಾಲ್ ಭಾಳ ಮೆತ್ತಗೆ ಹೇಳಿದ್ದ ನಿಮಗೆ, ಇವರು ಕಿಶೋರ್ಲಾಲ್ಗೆ ಸರಿಯಾಗಿ ಹೇಳೋಕೆ ಬಂದಿಲ್ಲ. ಅವನು ಹೇಳ್ದಂಗೆ ಚಪ್ಪಲಿಲಿ ಹೊಡಿರಿ, ಅವ್ರ ಅಕಸ್ಮಾತ್ ಮುಂದುವರೆದ ಚಪ್ಪಲಿಲಿ ಹೊಡಿರಿ, ಅವ್ರಿಗೆ ಬುದ್ಧಿ ಕಲಿಸ್ಲಿ ಅವ್ರಿಗೆ. ಮತ್ತು ಇನ್ನೊಂದು, ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅವರು ಒಂದು ಮಾತು ಹೇಳ್ತೀನಿ ತಿಳ್ಕೊಂಬಿಡಿ, ಪ್ರತಿಯೊಬ್ಬರೂ ನಿಮ್ಮ ಪರ್ಸಲ್ಲಿ ನಿಮ್ಮ ಕಡೆ ಒಂದು ಚಾಕು ಇಟ್ಕೊಂಡಿರಿ, ಒಂದು ಚಾಕು ಇಟ್ಕೊಳ್ಳಿ. ಅವ್ರು ಮೈ ಮುಟ್ಟೋಗಿ ಬಂದರೆ ಸರಿಯಾಗಿ ಚಾಕು ಹೊಟ್ಟೆಗೆ ಹಾಕಿ ಅವ್ರ ಕರಳೆಲ್ಲ ಹೊರತೆಗೆದ್ಬಿಡಿ ಅಂದ್ರಂತು. ಇದು ಗಾಂಧಿ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಹುಡುಗರಿಗೆಲ್ಲ. ಅವನು ಬಂದರೆ ಚಾಕು ಹೊಟ್ಟೆಗೆ ಹಾಕಿ ಕರಳೆಲ್ಲ ಹೊರತೆಗಿರಿ, ಯಾಕಂದರೆ ನಿಮ್ಮ ಶೀಲದ ಬಗ್ಗೆ ಅವ್ರ ಹತ್ರ ಬಂದರೆ ಏನೂ ಚಿಂತೆ ಮಾಡಬೇಡಿ, ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಇದು ಅಂಥೇಳಿ. ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ, ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ. ಆದ್ದರಿಂದ ತಿಳ್ಕೊಳ್ಳಿ, ನಿಮಗೆ ನಿಮಗೆ ತೊಂದರೆ ಮಾಡೋದಿದ್ರೆ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರ್ತದೆ ಅಂದರೆ ಅದು ಪ್ರತಿಭಟನೆ ಮಾಡೋದು ಕೂಡ ಒಬ್ಬ ಅಹಿಂಸಾವಾದಿ ಒಂದು ಕಲ್ಪನೆ ಬಿಡಬಾರದು ಅಂತ ಹೇಳಿ ಹೇಳಿದ್ರಂತ. ಅಂದಾಗ ಅಹಿಂಸೆ ಅನ್ನುವಂಥದ್ದು ನೆಗೆಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ, ಓಡಿ ಹೋಗುವಂಥದ್ದಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಹೊಡೆಸ್ಕೋತಿದ್ದೆ ಅಂತಂದರೆ ಹೊಡೆಯೋಕೆ ಬರೋಲ್ಲ ಅಂತಲ್ಲ, ಯಾವ ಮಟ್ಟದವರೆಗೂ ತಡ್ಕೊಳ್ಳೋಕೆ ಸಾಧ್ಯ ಇದೆ ತಡ್ಕೊಳ್ಳಿ. ಒಂದು ಮಟ್ಟಕ್ಕೆ ನಿಮ್ಮ ನೈತಿಕ ಸ್ಥಳಕ್ಕೆ ತೊಂದರೆ ಆಗೋದಿದ್ರೆ ಅಥವಾ ನಿಮ್ಮ ಶೀಲಕ್ಕೆ ತೊಂದರೆ ಆಗೋದಿದ್ರೆ, ನಿಮ್ಮ ಮರ್ಯಾದೆ ಧಕ್ಕೆ ಬರೋಂಗಿದ್ರೆ ಆ ಪ್ರತಿಭಟನೆ ಮಾಡಬೇಕಾದದ್ದು ಕರ್ತವ್ಯ, ಅದು ಹಿಂಸೆ, ಅದು ವ್ಯಾಖ್ಯಾನ ತಪ್ಪ, ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರಂತೆ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಗಾಂಧೀಜಿ ಜೀವನದಲ್ಲಿ. 1916-18 ಎರಡು ವರ್ಷ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕಲಿಲ್ಲ ಗಾಂಧೀಜಿ ಅಂತ, ಜಾಸ್ತಿ ಓಡಾಡಲಿಲ್ಲ ಗಾಂಧೀಜಿ. ಇದ್ರು ಅಂದರೆ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಈ ಪ್ರಚಾರ ಮಾಡ್ತಾ ಇದ್ರು, ಅಸ್ಪೃಶ್ಯತೆ ನಿವಾರಣಾ ಕೆಲಸ ಮಾಡ್ತಾ ಇದ್ರು, ಅಹಿಂಸೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು, ರಾಜಕೀಯಕ್ಕೆ ಹೋಗಲಿಲ್ಲ. ಆಕ್ಟಿವ್ ಪಾಲಿಟಿಕ್ಸ್ ಅಂತೀವಲ್ಲ ಅದು ಮಾಡಲಿಲ್ಲ ಗಾಂಧೀಜಿ. ಇದು ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ಬಂದಿದೆ. ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ತಕ್ಷಣ ವಿಡ್ರಾ ಮಾಡ್ಕೋತಾರೆ, ಒಂದು 2 ವರ್ಷ ಸಿಗೋದಿಲ್ಲ. ಅದು ಯಾಕೆ ಮಾಡ್ತಾರೆ ಅಂತ ಮುಂದೆ ಚರ್ಚೆ ಮಾಡೋಣ. 2 ವರ್ಷ ಹೋಗಲಿಲ್ಲ. ಆಗ ಯಾಕಾಗಿತ್ತು ಅಂದರೆ ಆ 2 ಥರದ ರಾಜಕೀಯ ರಾಜಕಾರಣಿಗಳಿದ್ರು, ಸೌಮ್ಯವಾದಿಗಳು, ತೀವ್ರಗಾಮಿಗಳು ಅಂತ ಇಬ್ಬರಿದ್ರು, ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಈ ಸೌಮ್ಯವಾದಿಗಳಿಗೆ ಇವ್ರ ಸತ್ಯಾಗ್ರಹ ಸರಿ ಅನಿಸ್ತಿರ್ಲಿಲ್ಲ ಗಾಂಧೀಜಿದು. ಇದೇನೋ ಸತ್ಯಾಗ್ರಹ ಅಂತಾರೆ, ಜನ ಕೂಡಿಸ್ತಾರೆ ಹೋಗ್ತಾರೆ, ಸರಿಯಲ್ಲ ಅಂತ ಅವ್ರಿಗೆ ಅನಿಸೋದು. ತೀವ್ರಗಾಮಿಗಳಿಗೆ ಇವ್ರ ಚಿಂತೆ ಏನಂದ್ರೆ ಬ್ರಿಟಿಷರ ಸಲಿಗೆ ಅಂದಿದ್ದಾರಲ್ಲ, ಇವರು ಸಲಿಗೆ ಅಂದಿದ್ದಾರೆ ಅಂತ ತೀವ್ರಗಾಮಿಗಳು ಒಪ್ಕೊಳ್ಳಿಲ್ಲ, ಇವ್ರು ಸತ್ಯಾಗ್ರಹ ಮಾಡ್ತಾರೆ ಅಂತ ಇವರು ಸೌಮ್ಯವಾದಿಗಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಇವ್ರೇನು ಮಾಡಿದ್ರು, ಯಾರ ಹತ್ರನೂ ಹೋಗಬೇಡ ಅವ್ರು ಮಾಡಲಿ ಅಂದ್ಬಿಟ್ರು. ಆಗ ಮುಖಂಡರಾಗಿದ್ದು ಅವ್ರು ಇಬ್ರು, ಆನಿ ಬೆಸೆಂಟ್ ಮತ್ತು ತಿಲಕರು. ಆ ಹೋಮ್ ರೂಲ್ ಎಲ್ಲ ಆದಾಗ ಹೋಮ್ ರೂಲ್ ಚಳವಳಿಯಲ್ಲಿ ಗಾಂಧೀಜಿ ಅಷ್ಟು ತೀವ್ರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ 2 ವರ್ಷ. ಈ ಹೊತ್ತಿಗೆ ಗಾಂಧೀಜಿ ಏನೊಂದು ಕ್ರಿಯೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಬಿಹಾರದ ಚಂಪಾರಣದಲ್ಲಿ ಈ ನೀಲಿ ಬೆಳೆಗಾರರಿದ್ದರು, ನೀಲಿ ಬೆಳೆಯುವಂಥ ಬೆಳೆಗಾರರಿದ್ದರು. ಪಾಪ ಅವ್ರು ಯುರೋಪಿಯನ್ ಮಾಲೀಕರು, ತೋಟದ ಮಾಲೀಕರು. ತುಂಬ ಹಿಂಸೆ ಆಗ್ತಾ ಇತ್ತು, ತುಂಬ ಅನ್ಯಾಯ ಆಗ್ತಿತ್ತು ಇವ್ರ ಮೇಲೆ. ಯಾರೋ ಸ್ನೇಹಿತ ಹೇಳಿದ್ರು ತುಂಬ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ಹೋದರು. ಹೋಗಿ ಆ ನೀಲಿ ಬೆಳೆಗಾರರ ತೋಟದ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಒಂಥರ ಅದೊಂದು ಚಳವಳಿ ಥರನೇ, ಚಂಪಾರಣ್ ದೊಡ್ಡ ಎಸ್ಎಸ್ ಅದು, ಅದೆಲ್ಲ ಮಾಡಿ ಮೊದಲನೇ ಮೇಜರ್ ಎಸ್ಎಸ್ ಸ್ವಾಮಿ ಇದಕ್ಕೆ ನಮ್ಮ ಗಾಂಧೀಜಿಗೆ ಭಾರತದಲ್ಲಿ ಸಿಕ್ಕಂಥದ್ದು ಮಾಡಿ ಅದು ಜಯ ಗಳಿಸಿದ್ರು. ಆ ತೋಟದ ಕೂಲಿ ಕೆಲಸಗಾರರಿಗೆ ನ್ಯಾಯ ಕೊಡಿಸಿದ್ರು ಮೊದಲನೇದು. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: Radio Sarang 107.8 FM.
1: Karunaluba belake.
2: Nanu ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ಕಲಿಯಲ್ಲ ಜಗವಿಸುವುದು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲೇ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.
4: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
7: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
9: ಕೈ ಹಿಡಿದು ನಡೆಸೆನ್ನನು.
10: ನೀತಿ ನೀತಿ, ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
11: ಹಾ ಬಂದೆ ಅಮ್ಮ.
10: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
11: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
10: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
11: ಆಯ್ತಮ್ಮ.
7: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನಾವು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಪೋಲಿಯೋ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಒನ್ ಚಾಲನೆ. ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ. ಐರ್ಲೆಂಡ್ಗೆ ಐತಿಹಾಸಿಕ ಗೆಲುವು, ಭಾರತಕ್ಕೆ ವೈಟ್ ವಾಶ್. ತಾಯಿಯ ಮಡಿಲಿನಿಂದ ಪವಾಡದಂತೆ ಬದುಕುಳಿದ ಮಗು, ವೆನಿಜುವೆಲಾ ಭೂಕಂಪದಲ್ಲಿ ಭಾವುಕ ಘಟನೆ. ಬನ್ನಿ ಈಗ ಸುದ್ದಿಗಳ ವಿವರ. ನಿನ್ನೆ ಪೋಲಿಯೋ ಲಸಿಕೆ ನೀಡುವಂತಹ ಒಂದು ಕಾರ್ಯಕ್ರಮ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಎರಡು ಹನಿ ಪೋಲಿಯೋ ಲಸಿಕೆ ನೀಡುವುದರ ಮೂಲಕ ಮಕ್ಕಳನ್ನು ಉಜ್ವಲ ಭವಿಷ್ಯದ ಒಂದು ನಿಟ್ಟಿನಲ್ಲಿ ಆರೋಗ್ಯಯುತವಾಗಿ ಮುನ್ನಡೆಸುವಂತಹ ಕಾರ್ಯಕ್ರಮ ಇತ್ತು. 5 ವರ್ಷದ ಕೆಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಕಾರ್ಯಕ್ರಮ ದಕ್ಷಿಣ ಕನ್ನಡ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಲೇಡಿ ಕೂಷನ್ ಆಸ್ಪತ್ರೆಯಲ್ಲಿ ನಿನ್ನೆ ಬೆಳಗ್ಗೆ ನಡೆಸಲಾಯಿತು ಅಂತ ವರದಿ ಹೇಳಿದೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಸರ್ ಅವರು ಮಗುವಿಗೆ ಪಲ್ಸ್ ಪೋಲಿಕೆ ಲಸಿಕೆ ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು. ಬೀದಿ ಬದಿ ವ್ಯಾಪಾರಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ ಎಂದಿದೆ ಮತ್ತೊಂದು ಸುದ್ದಿ. ನಗರದ ಪುರಭವನ ಸಮೀಪದ ಫುಟ್ಪಾತ್ನಲ್ಲಿ ವ್ಯಾಪಾರ ನಿರತ ಬೀದಿ ಬದಿ ವ್ಯಾಪಾರಿಗಳನ್ನು ನಿನ್ನೆ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಸ್ಥಳದಲ್ಲಿ ಉಪಸ್ಥಿತರಿದ್ದು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲು ಮಾರ್ಗದರ್ಶನ ನೀಡಿದರು. ಈ ಕಾರ್ಯಾಚರಣೆಯನ್ನು ಪ್ರಶ್ನಿಸಿದ ಬೀದಿ ಬದಿ ವ್ಯಾಪಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಾಹನಗಳಲ್ಲಿ ಕರೆದೊಯ್ದರು. ಕಾರ್ಯಾಚರಣೆ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಬೀದಿ ಬದಿ ವ್ಯಾಪಾರಿಗಳ ಬಳಿ ತೆರಳಿ ಇಲ್ಲಿ ಕಾನೂನು ಪ್ರಕಾರ ನಿಯಮ ಪ್ರಕಾರ ವ್ಯಾಪಾರ ಮಾಡುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ನಾವು 40 ವರ್ಷಗಳಿಂದ ವ್ಯಾಪಾರ ನಡೆಸ್ತಾ ಇದ್ದೇವೆ, ನಿಯತ್ತಿನಿಂದ ದುಡಿಯುತ್ತಿದ್ದೇವೆ, ನಮಗೆ ನೀವು ಬದಲಿ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಮಾಡಿದರು. ನಮಗೆ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ ಎಂದು ಆಯುಕ್ತರು ಹೇಳಿದಾಗ ಹಾಗೆ ಹೇಳಬೇಡಿ ಸರ್, ನಮಗೆ ನ್ಯಾಯ ಕೊಡಿ ಎಂದು ಮನವಿ ಮಾಡಲಾಗುವುದಿಲ್ಲ. ಯಾರಾದರೂ ನಿಯಮ ಉಲ್ಲಂಘಿಸಿ ಮುಂದುವರಿದರೆ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ತಾಯಿಯ ಮಡಿಲಿನಿಂದ ಪವಡದಂತೆ ಬದುಕುಳಿದ ಮಗು, ವೆನಿಜುವೆಲಾ ಭೂಕಂಪದಲ್ಲಿ ಒಂದು ಭಾವುಕ ಘಟನೆ ನಡೆದಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದ ನಡುವೆ ತಾಯಿಯ ಪ್ರೀತಿಗೆ ಸಾಕ್ಷಿಯಾದ ಮನಕಲುಕುವ ಘಟನೆ ಬೆಳಕಿಗೆ ಬಂದಿದೆ. ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಅವರ ಪತ್ನಿ ಆಂಡ್ರಿಯಾ ಬೆಲ್ಲೋ ತಮ್ಮ 1 ವರ್ಷದ ಮಗಳು ಅಲಾನನನ್ನು ರಕ್ಷಿಸುವ ವೇಳೆ ಪ್ರಾಣತ್ಯಾಗ ಮಾಡಿದ್ದಾರೆ. ಭೂಕಂಪದ ತೀವ್ರತೆಗೆ ಅವರ ನಿವಾಸವಾಗಿದ್ದ ಅಪಾರ್ಟ್ಮೆಂಟ್ನ ಕಟ್ಟಡ ಕುಸಿದು ಬಿದ್ದು ಆಂಡ್ರಿಯಾ ಮಗಳು ಅವಶೇಷಗಳು ಸಿಲುಕಿಕೊಂಡಿದ್ದರು. ಆದರೆ ರಕ್ಷಣಾ ಸಿಬ್ಬಂದಿ ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಬಳಿಕ ಅವಶೇಷವಂತಿರು ಆಂಡ್ರಿಯಾ ತಮ್ಮ ಮಗಳನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡ ಸ್ಥಿತಿಯಲ್ಲಿ ಮೃತಪಟ್ಟಿರುವುದು ಕಂಡು ಬಂದಿತ್ತು ಎಂದು ವರದಿ ಹೇಳಿದೆ. ವ್ಯಾಪಕವಾಗಿ ಜಗತ್ತು ಈ ಘಟನೆಗೆ ಒಂದು ಕಂಬನಿ ಮಿಡಿದಿದೆ. ವೆನಿಜುವೆಲಾದಲ್ಲಿ ಮತ್ತೆ 4.9 ತೀವ್ರತೆ ಭೂಕಂಪ ದಾಖಲಾಗಿದೆ ಎಂದು ವರದಿ ಹೇಳಿದೆ. ಮಂಗಳೂರು ಪರಾರಿ ಉಳಾಯಿಬೆಟ್ಟು ಸೇತುವೆ ಪೂರ್ಣಗೊಂಡಿದೆ ಎಂದು ಸುದ್ದಿ ಹೇಳಿದೆ. ಇದು ಇವತ್ತಿನ ಪತ್ರಿಕಾ ವರದಿಯ ಒಂದು ಪ್ರಮುಖ ವರದಿಯಾಗಿದೆ ಎಂದು ಇಂದು ಪತ್ರಿಕಾ ಪ್ರಕಟಣೆ ಹೇಳ್ತಾ ಇದೆ. ಸೊ ಈ ಒಂದು ವರದಿಯ ಪ್ರಕಾರ ಏನು ಬಹುನಿರೀಕ್ಷಿತ ಒಂದು ಹೈವೇ ಆಗ್ತಾ ಇದೆ. ಉಳಾಯಿಬೆಟ್ಟು ಮಂಗಳೂರು ಪ್ರಧಾನ ರಸ್ತೆಯ ಸಾಲೆ ಮೇಲ್ಮನೆ ಎಂಬಲ್ಲಿ ನಿರ್ಮಾಣವಾಗ್ತಿರುವ ನೂತನ ಒಂದು ಸೇತುವೆ ಬಾಕಿ ಉಳಿದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಗಿಸಿ ನಿನ್ನೆಯಿಂದ ಶುಕ್ರವಾರದಿಂದ ವಾಹನ ಸಂಚಾರಕ್ಕೆ ಒಂದು ಆದೇಶ ಹೊರಡಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ವರದಿಗಳು. ಮೊಹರಂ ಮೆರವಣಿಗೆಯಲ್ಲಿ 15,000 ವಿಷಕಾರಿ ಆಹಾರದ ಪೊಟ್ಟಣಗಳನ್ನು ಮತ್ತು ಮಾತ್ರೆಗಳನ್ನು ವಿತರಿಸಲು ಸಂಚು ನಡೆಸಿದ್ದ ಆರೋಪಿಯ ಬಂಧನ ಆಗಿದೆ ಎಂದು ವರದಿ ಹೇಳಿದೆ. ಅತನಿಂದ 14,900 ಮಾತ್ರೆಗಳನ್ನು ಈಗ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ 150 ಅಡಿ ಆಳದ ಬಾವಿಗೆ ಉರುಳಿಬಿದ್ದ ಟ್ಯಾಂಕರ್ ಚಾಲಕ ಮೃತಪಟ್ಟಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ನಿಯಂತ್ರಣ ತಪ್ಪಿದ ಟ್ಯಾಂಕರ್ ರಸ್ತೆ ಬದಿಯ ಆಳದ 150 ಅಡಿ ಆಳದ ಬಾವಿಗೆ ಬಿದ್ದ ಪರಿಣಾಮವಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ 100 ಗ್ರಾಮದ ಸಮೀಪ ನಡೆದಿದೆ ಎಂದು ವರದಿ ಹೇಳಿದೆ. ಚಾಲಕನನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಳವಾಡ ಗ್ರಾಮದ ಮಂಜುನಾಥ್ ಅಟವಾಳಕಾರ್ ಎಂದು ಗುರುತಿಸಲಾಗಿದೆ. ಅವರು ಟ್ಯಾಂಕರ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದರು. ಸೊ ಹೆಮ್ಮಡಿ ಸೇವಂತಿಗೆ ಸಂರಕ್ಷಣೆಗೆ ತಳಿ ಬ್ಯಾಂಕ್, ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತನೆ. ತೋಟದ ಉಡುಪಿ ಜಿಲ್ಲೆಗೆ ಸಿಗಲಿದೆಯೇ ಮತ್ತೊಂದು ಬ್ರ್ಯಾಂಡ್ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ 15 ದಿನಗಳಲ್ಲಿ ಮೋದಿ ಸಂಪುಟಕ್ಕೆ ಭರ್ಜರಿ ಸರ್ಜರಿ, ಹಲವರಿಗೆ ಕೋಕ್, ಜುಲೈ 1 ಅಥವಾ 2 ವಾರದಲ್ಲಿ ಸಂಪುಟ ಪುನರಚನೆ ಸಾಧ್ಯತೆ. ಶಿಕ್ಷಣ ಸಚಿವ ಧರ್ಮಾಂಧ್ರ ಪ್ರಧಾನ್ಗೆ ಗೇಟ್ ಪಾಸ್ ಆಗುವ ಸಾಧ್ಯತೆ. ನೀಟ್ ಪರೀಕ್ಷೆ ಸೋರಿಕೆ ಮತ್ತು ಸಿಬಿಎಸ್ಇ ಡಿಜಿಟಲ್ ಮಾರ್ಕಿಂಗ್ ವ್ಯವಸ್ಥೆ ಅಲೋಪದೋಷಗಳ ಹಿನ್ನೆಲೆಯಲ್ಲಿ ತೀವ್ರ ವಿವಾದಕ್ಕೆ ಸಿಲುಕಿರುವ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಶೀಘ್ರದಲ್ಲಿ ಭಾರೀ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಜುಲೈ ಮೊದಲ ಅಥವಾ ಎರಡನೇ ವಾರ ಸಂಪುಟ ಪುನರಚನೆಯಾಗುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಈ ಮಧ್ಯೆ ಸ್ಥಾನ ಕಳೆದುಕೊಳ್ಳಿರುವ ಕೆಲವು ಸಚಿವರನ್ನು ಕರ್ನಾಟಕ, ಉತ್ತರಾಖಂಡ ಮತ್ತು ಮಧ್ಯಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ. ಅದೇ ರೀತಿ ನಿನ್ನೆ ನಡೆದಂತಹ ಒಂದು T20 ಪಂದ್ಯದಲ್ಲಿ ಐತಿಹಾಸಿಕ ಒಂದು ಗೆಲುವನ್ನು ಐರ್ಲೆಂಡ್ ದಾಖಲಿಸಿದೆ. 1 ರನ್ನಿನಿಂದ ಗೆದ್ದಂತಹ ಈ ಒಂದು ಪಂದ್ಯದಲ್ಲಿ ಐರ್ಲೆಂಡ್ 2-0 ಅಂತರದ ಗೆಲುವನ್ನು ದಾಖಲಿಸಿ ಭಾರತಕ್ಕೆ ಮುಖಭಂಗವನ್ನು ಮಾಡಿದೆ. ಐರ್ಲೆಂಡ್ 154 8 ವಿಕೆಟ್ ಕಳೆದುಕೊಂಡರೆ ಭಾರತ 9 ವಿಕೆಟ್ಗೆ 153 ರನ್ ಮಾಡಿ ಸೋಲನ್ನು ಒಪ್ಪಿಕೊಂಡಿತು. ವಿಶ್ವ ಚಾಂಪಿಯನ್ ಭಾರತಕ್ಕೆ ಇದು ದೊಡ್ಡ ಹಿನ್ನಡೆ ಮತ್ತು ಐರ್ಲೆಂಡ್ಗೆ ದೊಡ್ಡ ಹೆಗ್ಗಳಿಕೆ ಆಯಿತು. ಭಾರತ ಮೂಲದ ಜೈ ಮುಂದ್ರಾ ಅವರ ಮೊದಲ ಓವರ್ನಲ್ಲೇ ಇಬ್ಬರು ಗೋಲ್ಡನ್ ಡಕ್ಗೆ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಗುರಿಯಾದರು. ಸೂರ್ಯವಂಶಿಗೆ ಮತ್ತೆ ಸರಣಿಯಲ್ಲಿ ಅವಕಾಶ ನೀಡಿದ್ದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಯಿತು. ಜೊತೆಗೆ ಆಲ್ರೌಂಡರ್ ಸೂರ್ಯನ್ ಶೆಟ್ಟಿ ಮತ್ತು ವೇಗಿ ಪ್ರಿನ್ಸ್ ಯಾದವ್ ಪಾದಾರ್ಪಣೆ ಮಾಡಿದರು. ಶ್ರೇಯಸ್ ಅಯ್ಯರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವದಿಂದ ಇಳಿಸಿ ತಂಡದಿಂದ ಹೊರಗಿಟ್ಟಿದ್ದೇ ಇಲ್ಲಿ ಪ್ರಮುಖ ಕಾರಣ ಎಂದು ಎಲ್ಲ ಟೀಕಾ ಪ್ರಹಾರಗಳು ಎಲ್ಲೆಡೆಯಿಂದ ದೇಶಾದ್ಯಂತ ಕೇಳಿಬರ್ತಾ ಇದೆ. ಮತ್ತು ಕೋಚ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಅವರ ಆಯ್ಕೆಯ ಕುರಿತು ಕೂಡ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಮುಂದಿನ 5 ಪಂದ್ಯಗಳ ಸರಣಿ ಭಾರತ ಇಂಗ್ಲೆಂಡ್ ವಿರುದ್ಧ ಆಡಲಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಬೆನ್ ಸ್ಟೋಕ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯ ಅಂದರೆ 3ನೇ ಪಂದ್ಯ ಏನು ನಡೀತಾ ಇದೆ ಅದೇ ತಮ್ಮ ಕೊನೆಯ ಟೆಸ್ಟ್ ಪಂದ್ಯ ಎಂದು ಅವರು ಚಾವಿರಮದ ವೇಳೆಗೆ ತಿಳಿಸಿದ್ರು. ಅವರ 15 ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕು ಇದೀಗ ಕೊನೆಗೊಳ್ಳಲಿದೆ ಎಂದು ವರದಿ ಹೇಳಿದೆ. ಮೆಸ್ಸಿ ಸತತ 7 ವಿಶ್ವಕಪ್ ಪಂದ್ಯಗಳಲ್ಲಿ ಗೋಲ್, ಇದೊಂದು ಕಮಾಲಾಗಿದೆ. ಈ ಬಾರಿ ನಿನ್ನೆ ಜಾರ್ಡನ್ ವಿರುದ್ಧ ಪಂದ್ಯದಲ್ಲೂ ಕೂಡ 80ನೇ ನಿಮಿಷದಲ್ಲಿ ಬದಲಾಟಗಾರನಾಗಿ ಆಡಲಿದಂತಹ ಮೆಸ್ಸಿ ಮತ್ತೊಂದು ಗೋಲನ್ನು ದಾಖಲಿಸಿದ್ದಾರೆ. ಸೊ ಈ ಮೂಲಕ ಮೂರು ಪಂದ್ಯಗಳಲ್ಲಿ ಅರ್ಜೆಂಟೀನಾ ಗೆದ್ದುಕೊಂಡಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇವತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಜಪಾನ್, ಜರ್ಮನಿ ಪರಾಗ್ವೆ, ನೆದರ್ಲೆಂಡ್ಸ್ ಮೊರಾಕೋ ಸೆಣಸಾಟ ನಡೆಸಲಿದೆ ಎಂದರೆ ವರದಿ ಹೇಳಿದೆ. ಪನಾಮ ವಿರುದ್ಧ ಇಂಗ್ಲೆಂಡ್ ಹಂಗಾಮ ಎಂದಿದೆ ಇನ್ನೊಂದು ಸುದ್ದಿ. ಮೊಟ್ಟೆ ದರ 760 ರೂಪಾಯಿ 100ಕ್ಕೆ, ಲೈನ್ ಸೆಲ್ಸ್ ದರ 225 ಟ್ರೇ 1ಕ್ಕೆ ಎಂದಿದೆ ವರದಿ. ಉಲ್ಟಾ ಪಲ್ಟಾ ಚಿತ್ರ ನಿರ್ದೇಶಕ ಯಶಂಕರ್ ನಿಧನರಾಗಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ, ಮತ್ತೆ ಇರಾನ್ ಅಮೆರಿಕ ದಾಳಿ, ಬಹ್ರೇನ್ ಕುವೈಟ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ, ಮಾತುಕತೆಗೆ ವಿಘ್ನ ಎಂದಿದೆ ಇವತ್ತಿನ ಪ್ರಮುಖ ಸುದ್ದಿ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳು. 15,000 ಜನರನ್ನು ಕೊಲ್ಲುತ್ತಿದ್ದೆ ಆರೋಪಿ ತಪ್ಪೊಪ್ಪಿಗೆ. ಮುಂಬೈಯಲ್ಲಿ ನಡೆದ ಮೊಹರಂ ಮೆರವಣಿಗೆಯಲ್ಲಿ ಗುರಿಯಾಗಿಸಿಕೊಂಡು ವಿಷ ಪ್ರಾಶನ ಮಾಡಲು ಹೊರಟಿದ್ದ ಆರೋಪಿ ಪ್ರೇಮ್ಜಿ 15,000 ಮಂದಿಯನ್ನು ಕೊಲ್ಲಲು ಬಯಸಿದ್ದೆ ಎಂದು ಮೂಲಕ ತಮ್ಮನ್ನು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಈ ಕೃತ್ಯವನ್ನೊಂದು ಪುಣ್ಯದ ಕೆಲಸ ಎಂದು ಬಿಂಬಿಸಿ ಇತರಿಂದ ಸಹಾಯ ಪಡೆದಿದ್ದೇನು ಎಂದು ಹೇಳಿದ್ದಾರೆ. ಫ್ರಾನ್ಸ್ನಲ್ಲಿ ವಿಮಾನ ಅಪಘಾತ, 11 ಸ್ಕೈಡೈವರ್ಸ್ ದುರ್ಮರಣ ಎಂದಿದೆ ಇನ್ನೊಂದು ಸುದ್ದಿ. ಸೌದಿಯ ತೈಲ ಕಂಪನಿ ಕಾಪ್ಟರ್ ಪತನ, 14 ಮಂದಿ ದುರ್ಮರಣ ಎಂದಿದೆ ಇನ್ನೊಂದು ವರದಿ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ, ತಾಯಿ ಜಾಗ ತನ್ನ ಹೆಸರಿಗೆ ಮಾಡಿ ವೃದ್ಧ ತಂದೆ ತಾಯಿಯನ್ನೇ ಮನೆಯಿಂದ ಹೊರದಬ್ಬಿದ ಮಗ, ಬಡ ನಿಡಿರುವಿನಲ್ಲಿ ನಡೆದಂಥ ಘಟನೆ, ಬಾಣಂತಿ ತಂಗಿ ಕೂಡ ಮಗು ಮನೆಯಿಂದ ಹೊರಕ್ಕೆ. ತಾಯಿಯ ಹೆಸರಿನಲ್ಲಿದ್ದ ಮನೆ ಮತ್ತು ಜಾಗವನ್ನು ಬೆದರಿಕೆ ಒಡ್ಡಿ ಬಲವಂತವಾಗಿ ತನ್ನ ಹೆಸರಿಗೆ ನೋಂದಾಯಿಸಿಕೊಂಡ ಬಳಿಕ ವೃದ್ಧ ತಂದೆ ತಾಯಿಯನ್ನು ಮನೆಯಿಂದ ಹೊರಹಾಕಿದ ಮಗನ ಮೇಲೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಈ ಮಧ್ಯೆ ಮನೆ ಜಾಗವನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುವಂತೆ ದಿನ ತಾಯಿಯನ್ನು ಆಗ್ರಹಿಸುತ್ತಿದ್ದ. ಇದಕ್ಕೆ ತಾಯಿ ನಿರಾಕರಿಸಿದ. ತನ್ನ ತಾಯಿ ಹಾಗೂ ತಂದೆಯ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನು ಹೊಡುತ್ತಿದ್ದ ಎಂದು ವರದಿಯಲ್ಲಿ ಹೇಳಲಾಗಿದೆ. ಈ ವಿಷಯದಲ್ಲಿ ಸರಸುವರ್ಣ ಅವರೊಂದಿಗೆ ಸಿ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ದನ್ನು ತಿಳಿದ ವಿನೋದ್. ಸುವರ್ಣ ತನ್ನ ತಂದೆ ತಾಯಿಯೊಬ್ಬರನ್ನು ಮನೆಯಿಂದ ಹೊರದೂಡಿದ್ದಾನೆ. ಜೊತೆಗೆ ತಿಂಗಳ ಹಿಂದೆ ಹೆರಿಗೆಗೆಂದು ಮುಂಬೈಯಿಂದ ಬಂದಿದ್ದ ಬಾಣಂತಿ ತಂಗಿ ಮತ್ತು ಆಕೆಯ ಮಗುವನ್ನು ಕೂಡ ಹೊರಹಾಕಿದ್ದಾನೆ ಎಂದು ಆರೋಪಿಸಲಾಗಿದೆ. ಮಲ್ಪೆ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಎಂದು ವರದಿ ಹೇಳಿದೆ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಬಂದಿದೆ. ನಿನ್ನೆಯ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗಿದೆ. ಮೂಡುಬಿದಿರೆ, ಬಂಟ್ವಾಳ, ಉಳ್ಳಾಲ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಿನಾದ್ಯಂತ ಸಾಧಾರಣ ಮಳೆ ಸುರಿದಿದ್ದು, ಮಂಗಳೂರು ನಗರ ಸಹಿತ ಕೆಲವು ಕಡೆ ಬೆಳಗ್ಗೆಯಿಂದ ಬಿಟ್ಟು ಬಿಟ್ಟು ಮಳೆಯಾಗಿದೆ. ಕರಾವಳಿಯಲ್ಲಿ ಜೂನ್ 30ರವರೆಗೆ ಯೆಲ್ಲೋ ಅಲರ್ಟ್ ಇರಲಿದೆ. ಜುಲೈ 1-2ರಂದು ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಉತ್ತಮ ಮಳೆಯಾಗುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ 50-60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮಂಗಳೂರಿನಲ್ಲಿ ಗರಿಷ್ಠ 28.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23.9 ಡಿಗ್ರಿ ಸೆಲ್ಸಿಯಸ್, ತಾಪಮಾನ ದಾಖಲಾಗಿದೆ. ಉಡುಪಿಯಲ್ಲಿ ಸಾಧಾರಣ ಮಳೆ ಬಂದಿದೆ. ಕಾಸರಗೋಡಿನಲ್ಲಿ ಕೆಲವೆಡೆ ಉತ್ತಮ ಮಳೆ ಬಂದಿದೆ. ಕೊಡಗಿನಲ್ಲಿ ಸಾಧಾರಣ ಮಳೆ ಬಂದಿದೆ ಎಂದು ವರದಿ ಹೇಳಿದೆ. ಗೋಕರ್ಣದಲ್ಲಿ ರಾಜ್ಯದಲ್ಲಿ ಅದಕ್ಕೆ ಮುನಿಸಿದ 6 ಸೆಂಟಿಮೀಟರ್ ಮಳೆ ಸುರಿದಿದೆ. ಉಳಿದಂತೆ ಹೊನ್ನಾವರ ಕಾರವಾರ 5, ಕುಂದಾಪುರ 4, ಅಂಕೋಲಾ ತಿಪ್ಟೂರು 3, ಕೋಟಾ ಕುಮಟಾ ಕುರ್ಡಿ ಮಕ್ಕಿ 2, ಅಣಂದ ಭಾಗಮಂಡಲ ಬ್ರಹ್ಮಾವರ ಚಿಂಚೋಳಿ ಕಲಬುರಗಿ ಕೊಟ್ಟಿಗೆರ ಮಂಗಳೂರು ಬಜಪೆ ಉಡುಪಿ ತಲಾ 1 ಸೆಂಟಿಮೀಟರ್ ಮಳೆ ಸುರಿದಿದೆ. ಪಲ್ಸ್ ಪೋಲಿಯೋ ನಿನ್ನೆ ಯಶಸ್ವಿಯಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಕಮಲಾ ವಾರ್ಡ್ಗೆ ಜೈಲ್ ಜಾಮರ್ ಕಾಟ. ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಿಗೂ ತಟ್ಟಿದ ಜಾಮರ್ ಬಿಸಿಗೆ ಪರಿಹಾರವೇ ಇಲ್ಲ. ಮಳೆಗಾಲದಲ್ಲಿ ಆಗಾಗ ಕೃತಕ ನೆರೆ ಭೀತಿ, ಒಳಚರಂಡಿ ಸಮಸ್ಯೆ, ಟ್ರಾಫಿಕ್ ಜಾಮ್ ಕಿರಿಕಿರಿ. ಮಂಗಳೂರು ಮಹಾನಗರ ಪಾಲಿಕೆ ಐಷಾರಾಮಿ ಹೋಟೆಲ್ಗಳು, ಪ್ರಮುಖವಾಗಿ ಖಾಸಗಿ ವಿದ್ಯಾಸಂಸ್ಥೆಗಳು ಕಟ್ಟಡಗಳಿರುವ ಮಂಗಳೂರು ಹೃದಯ ಭಾಗದಲ್ಲಿರುವ ಕಮಲಾ ವಾರ್ಡ್ನ ಅತ್ಯಂತ ಶ್ರೀಮಂತ ವಾರ್ಡಾಗಿ ಗುರುತಿಸಿ, ಆದರೆ ಕಳೆದ 1 ವರ್ಷದಿಂದ ಜೈಲಿನ ಜಾಮರ್ ಸಮಸ್ಯೆ ಈ ವಾರ್ಡ್ನ ಮಂದಿಯ ಜೀವ ಹಿಂತಾಯಿದೆ. ಜೈಲು ಈ ವಾರ್ಡ್ ವ್ಯಾಪ್ತಿಗೆ ಬರದಿದ್ದರೂ ಕಳೆದ ಸುಮಾರು 1 ವರ್ಷಗಳಿಂದ ಜೈಲ್ ಜಾಮರ್ನಿಂದ ಇಲ್ಲಿ ಜನರ ದೈನಂದಿನ ಕೆಲಸಗಳಿಗೆ ಪೆಟ್ಟು ಬಿದ್ದಿದೆ. ಒಂದು ವೇಳೆ ತುರ್ತು ಅನಾರೋಗ್ಯಕ್ಕೆ ಒಳಗಾದರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕಾದರೂ ಕನೆಕ್ಟ್ ಆಗ್ತಾ ಇಲ್ಲ. ಅಂಗಡಿಗಳಲ್ಲಿ ಡಿಜಿಟಲ್ ವಹಿವಾಟು, ಬ್ಯಾಂಕಿಂಗ್, ಶಾಲಾ ಕ್ಷೇತ್ರಗಳಲ್ಲಿ, ಕಾಲೇಜ್ಗಳಲ್ಲಿ, ಆನ್ಲೈನ್ ಕಲಿಕೆ, ಕೋರ್ಟ್ ಕಲಾಪ ಸೇರಿದಂತೆ ಹಲವು ವಿಧಗಳಲ್ಲಿ ಜಾಮರ್ ಸಮಸ್ಯೆ ಬಹುವಾಗಿ ಕಾಡುತ್ತಿದೆ. ಸಾರ್ವಜನಿಕರು ಜನಪ್ರತಿನಿಧಿಗೆ ಮನವಿ ಮಾಡಿದರೂ ಕೋರ್ಟ್ ಮೆಟ್ಟಿಲೇರಿದರೂ ಏನೂ ಪ್ರಯೋಜನವಾಗಿಲ್ಲ. ಈ ವಾರ್ಡ್ ವ್ಯಾಪ್ತಿ ಪ್ರಮುಖ ಧಾರ್ಮಿಕ ಕೇಂದ್ರಗಳಿದ್ದು ವಯನಾಡು ಶ್ರೀ ಭಗವತಿ ಕ್ಷೇತ್ರ, ಅರ್ಕ ಮಹಾಗಣಪತಿ ಕ್ಷೇತ್ರ, ಬಳಲ್ಬಾಗ್ ಶ್ರೀ ಮಹಾಗಣಪತಿ ಕ್ಷೇತ್ರ, ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ, ಅದೇ ರೀತಿ ಬೆಸೆಂಟ್, ಎಲಾಶಿಯಸ್, ಎಕ್ಸ್ಪರ್ಟ್, ಬೇರೆ ಬೇರೆ ಶಾಲೆಗಳು ಕೂಡ ಇಲ್ಲಿವೆ. ಸೊ ಈ ಒಂದು ವಾರ್ಡ್ನಲ್ಲಿ ಇಂಥ ಸಮಸ್ಯೆ ಕಂಡು ಬಂದಿದ್ದು ಖಂಡಿತವಾಗಿ ಇದಕ್ಕೆ ಇನ್ನಾದರೂ ಆದಷ್ಟು ಬೇಗ ಇಲಾಖೆ ಸ್ಪಂದಿಸಬೇಕಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಸ್ಟೇಟ್ ಬ್ಯಾಂಕ್ನಲ್ಲಿ ರವಿವಾರ ಫುಟ್ಪಾತ್ ಸಂತೆ ತಡೆದ ಪಾಲಿಕೆ, ಪ್ರತಿಭಟನೆಗೆ ಮುಂದಾದ ಬೀದಿ ಬದಿ ವ್ಯಾಪಾರಿಗಳು ವಶಕ್ಕೆ, ಬಿಡುಗಡೆ ಎಂದಿದೆ ಸುದ್ದಿ, ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಪಾಲಿಕೆ ಆಯುಕ್ತರು ಕೂಡ ತಿಳಿಸಿದ್ದಾರೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಿರಂತರವಾಗಿ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಜೂನ್ ತಿಂಗಳ 29ನೇ ತಾರೀಕು. ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು ಇನ್ನು ಕೆಲವೇ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಸಿದ್ಧಾಸ್ತು ಬಕ್ಕುಲ್ ಎಂಬಂಥ ಕತೆ ಮೂಡಿ ಬರಲಿದೆ. 9:30 ಮೈಲಾಂಜಿ ಕಾರ್ಯಕ್ರಮದಲ್ಲಿ ಹಾಡುಗಳು. 9:30 ಯಾದವ್ ದೇವಾಡಿಗ ಅವರಿಂದ ನಿನಾದ ನೆನಪು. 10:00 ಜನಧನಿ ಕಾರ್ಯಕ್ರಮ. 11:00 ಯಕ್ಷಗಾನ ಪಗರಿದ ಸಂಘ ಕಂತು 6. 11:30 ಕಾಸೋಲ್ ದೀಪ ನಾಟಕದ 5ನೇ ಕಂತು. ತುಳು ಭಾವಗೀತೆಗಳು 12:00, ಬಾವಲಾರಿ 12:30. 1:00 ಜನಪದ ಹಾಡುಗಳು. 1:30 ಆರೋಗ್ಯ ಸಾರಂಗ್ ಮರುಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ ಮರುಪ್ರಸಾರ. ಮೈಲಾಂಜಿ ಕಾರ್ಯಕ್ರಮ ಮರುಪ್ರಸಾರ 2:30. 3:00 ಒಲವಿನ ಹಾಡು SMS ಆಧಾರಿತ ಕಾರ್ಯಕ್ರಮ. 4:00 ವಾಯ್ಸ್ ಆಫ್ ಮಂಜುಳ. 6:00 ರೇಡಿಯೋ ಸಂಜೆ. ಮತ್ತು ನಂತರದಲ್ಲಿ ಮರುಪ್ರಸಾರದ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯ ವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. ಅಶ್ವಥ್, ನೀನೆಂತ ಮೂರ್ಖ ಮಾರಾಯ, ಇನ್ನೊಬ್ರು ಹೇಳ್ತಾರ. ಅಶ್ವಥ್, ನೀನು ಅವ್ರ ಜೊತೆ ಬಿಹೇವ್ ಮಾಡಿದ್ದು ಸ್ವಲ್ಪ ಏನೋ ಸರಿ ಇರಲಿಲ್ಲ. ಇದು ಎರಡರಲ್ಲಿ ಯಾವ ಸೆಂಟೆನ್ಸ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಅಂತ ಅನಿಸ್ತದೆ? ಅಫ್ಕೋರ್ಸ್ ಎರಡನೇದಲ್ವಾ. ನಾವು ಯಾರನ್ನಾದರೂ, ಮುಖ್ಯವಾಗಿ ನಮ್ಮ ಮಕ್ಕಳನ್ನು ಲೇಬಲ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಅಂದರೆ ಅವರನ್ನು ಹೆಸರಿಸೋದು, ನೀನು ಇದೇ ಥರ, ನೀನು ಅದೇ ಥರ, ನೀನು ಹಾಗೇನೆ. ಮಕ್ಕಳು ಅಥವಾ ಬೇರೆಯವರು ಬಿಟ್ಟು ನಮ್ಮನ್ನು ಕೂಡ, ಓ ನಾನು ಹೀಗೇನೆ, ನಾನು ಲೇಜಿ, ಅಥವಾ ಈವನ್ ಪಾಸಿಟಿವ್ ಆಗಿರ್ಬೋದು, ನಾನು ತುಂಬ ಸ್ಮಾರ್ಟ್, ನಾನು ತುಂಬ ಇಂಟೆಲಿಜೆಂಟ್, ಈ ಥರ ಲೇಬಲ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟವಾಗುತ್ತೆ, ಮುಖ್ಯವಾಗಿ ಮಕ್ಕಳಿಗೆ. ಯಾಕೆ ನೋಡಿ, ಈಗ ನೀವು ಅಡುಗೆ ಮನೆಗೆ ಹೋಗ್ತೀರಾ, ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಕ್ಕೆ ಒಂದೊಂದು ಲೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದಕ್ಕೆ ಉಪ್ಪಿದೆ, ಒಂದಕ್ಕೆ ಸಕ್ಕರೆ ಇದೆ, ಒಂದಕ್ಕೆ ಸಾಸಿವೆ, ಒಂದಕ್ಕೆ ಜೀರಿಗೆ. ಈಗ ನೀವು ಉಪ್ಪಿರೋ ಡಬ್ಬದಲ್ಲಿ ಸಕ್ಕರೆ ಸುರಿಯೋಕ್ಕಾಗತ್ತಾ? ಆಗಲ್ಲ. ಹಾಗೆ ಸಕ್ಕರೆ ಇರೋ ಡಬ್ಬದಲ್ಲಿ ಉಪ್ಪು ಸುರಿತೀರಾ? ಸುರಿಯೋದಿಲ್ಲ. ಯಾಕೆ? ಆ ಜಾರಿಗೆ ಆಲ್ರೆಡಿ ಲೇಬಲ್ ಇದ್ಬಿಟ್ಟಿದೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ ಅನ್ನ ನನಗೆ ಮುಕ್ತ ಫೌಂಡೇಶನ್ನ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಈ ಲೇಬಲ್ ಅನ್ನೋದು ಏನಾಗುತ್ತೆ, ನಮಗೆ ಒಂದು ಹಣೆಪಟ್ಟಿ ಆಗ್ಬಿಡತ್ತೆ. ಹಣೆಪಟ್ಟಿ ಆದವಾಗ ನಾನು ಆ ಹಣೆಪಟ್ಟಿಯನ್ನು ಪ್ರೂವ್ ಮಾಡಲಿಕ್ಕೆ ಬದುಕ್ತೇನೆ ಹೊರತು ಅದರಿಂದ ಹೊರಗಡೆ ಬರೋದು ಬಹಳ ಬಹಳ ಕಷ್ಟ. ಮುಖ್ಯವಾಗಿ ಮಕ್ಕಳನ್ನ ಬೆಳೆಸುವಾಗ ಇದನ್ನ ನಾವು ತುಂಬಾ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ನಾವು ಹಲವಾರು ರೀತಿಯಲ್ಲಿ ಮಕ್ಕಳನ್ನ ನೆಗೆಟಿವ್ ಆಗಿ ಲೇಬಲ್ ಮಾಡ್ತೇವೆ. ಯಾವ ತರ? ಆನಿಮಲ್ಸ್ ಹಿಡಿದು ಕರಿಬಹುದು. ನೀನ್ ದೊಡ್ಡ ಮಂಗ ತರ ಇದೆಯಾ, ಏಯ್ ಯಾಕೆ ಹಂದಿ ತರ ಮಾಡ್ತಾ ಇದೀಯಾ, ನೀನ್ ದೊಡ್ಡ ಗೂಬೆ, ಕತ್ತೆ, ಈ ತರ ಆನಿಮಲ್ ಪ್ರಾಣಿಗಳ ಹೆಸರು ಹೇಳಿ ಅವರನ್ನ ಲೇಬಲ್ ಮಾಡ್ತೇವೆ. ಒಂದ್ ಮಟ್ಟಿಗೆ ಸ್ವಲ್ಪ ತಮಾಷೆ ಅಂತ ಅನ್ಸಿದ್ರು ಅದು ಅವ್ರ ಮನಸ್ಸೊಳಗಡೆ ಇಳಿದ್ಬಿಟ್ಟು, ಓ ನಾನು ಮಂಗಂತರನಾ, ಓ ನಾನು ಕತ್ತೆ ತರನಾ, ನಾನು ಹಂದಿ ತರ ಲೇಜಿನಾ, ಈ ತರ ಫೀಲಿಂಗ್ಗಳು ಮನಸ್ಸೊಳಗಡೆ ಬಂದ್ಬಿಡತ್ತೆ. ಆದ್ರಿಂದ ಆತರ ಮಾಡೋದು ಒಳ್ಳೇದಲ್ಲ. ಎರಡನೇದು, ನಾವು ಕೆಲವೊಂದು ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೇವೆ. ಯಾವ ತರ? ನೀನು ಸ್ಟುಪಿಡ್, ನೀನು ಮೂರ್ಖ, ನೀನು ನಾಲಾಯಕ್, ನೀನೇನೂ ಕೆಲ್ಸಕ್ಕೆ ಬರೋದಿಲ್ಲ, ನೀನು ದಂಡಪಿಂಡ, ನೀನು ಕೋಪಿಷ್ಠ, ಈ ತರ ಹಲವಾರು ವರ್ಡ್ಗಳನ್ನ ಯೂಸ್ ಮಾಡ್ತೇವೆ. ಆ ಸ್ಟ್ರಾಂಗ್ ವರ್ಡ್ಗಳು, ಶಬ್ದಗಳು ಏನಾಗುತ್ತೆ, ಅದು ಕೂಡ ಮಕ್ಕಳ ಮನಸ್ಸೊಳಗಡೆ ಹೇಳ್ಬಿಟ್ಟು, ಓ ನಾನು ಹೀಗ, ಓ ನಾನು ಹೀಗೇನಾ, ಓ ನಾನು ಯಾವಾಗಲೂ ಹೀಗೆ ಇರ್ತೀನ, ಓ ನಾನು ಏನ್ ಮಾಡಿದ್ರು ಅವ್ರು ಇದೇ ತರ ಹೇಳ್ತಾರೆ, ಸೊ ನಾನು ಇದರಿಂದ ಹೊರಗಡೆ ಬಂದು ಏನ್ ಪ್ರಯೋಜನ. ಆದ್ರಿಂದ ಅದರಿಂದ ಹೊರಗಡೆ ಬರಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಇನ್ನು ಮೂರನೇ ತರ ನೆಗೆಟಿವ್ ಲೇಬಲಿಂಗ್ ಅಂದ್ರೆ, ನಾವು ನಮ್ಮ ಮಕ್ಕಳು ಯಾವ ತರ ಆಗ್ಬಾರ್ದು ಅಂತ ಬಯಸ್ತೇವೆ ಅದನ್ನ ಹೇಳ್ತೇವೆ. ಏ ನೀನ್ ಲೇಜಿ ಆಗ್ಬೇಡ. ಲೇಜಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅವನು ಆಕ್ಟಿವ್ ಆಗ್ಬೇಕು ಅಥವಾ ಅವಳು ಆಕ್ಟಿವ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಾವು ಅವರು ಏನ್ ಆಗ್ಬೇಕು ಅದನ್ನ ಅವ್ರಿಗೆ ಹೇಳ್ಬೇಕು ಹೊರತು ಏನ್ ಆಗ್ಬಾರ್ದು ಅದನ್ನ ಹೇಳ್ಬಾರ್ದು. ಈ ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಮಂಗನ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಮಂಗನೇ ಬರುತ್ತೆ ಅಲ್ವಾ. ಈ ಡೋರ್ ಅನ್ನ ಜೋರಾಗಿ ಹಾಕಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಡೋರ್ ಅನ್ನ ಜೋರಾಗಿ ಹಾಕುವಂತದ್ದೇ ಚಿತ್ರ ಬರುತ್ತೆ. ಆದ್ರಿಂದ ನಿಮ್ಗೆ ಏನ್ ಆಗ್ಬಾರ್ದು ಅದನ್ನ ಹೇಳೋದ್ರ ಬದಲು, ಏನ್ ಆಗ್ಬೇಕು, ಸಿಟ್ಟು ಮಾಡ್ಕೋಬೇಡ ಅನ್ನೋದ್ರ ಬದಲು ಕಾಮ್ ಆಗಿರು, ರಿಲ್ಯಾಕ್ಸ್ ಆಗಿರು, ಈ ತರ ಹೇಳ್ಬೇಕು. ಇನ್ನು ನಾಲ್ಕನೇ ವೆರೈಟಿ ಬಹಳ ತುಂಬಾ ಕನಿಷ್ಠವಾಗಿ ಹೇಳೋದು, ನಮಗೆ ಯಾರು ಆಗೋದಿಲ್ಲ ಅವರನ್ನ ಹೇಳಿ ಲೇಬಲ್ ಮಾಡೋದು. ನೀನ್ ನಿನ್ನ ಅಪ್ಪನ ತರನೇ, ನೀನ್ ನಿನ್ನ ಅಮ್ಮನ ತರನೇ, ಅಥವಾ ನೀನ್ ನಿಮ್ಮ ಅಜ್ಜಿ ತರನೇ, ಅಜ್ಜನ್ ತರನೇ. ಅವರು ಯಾವ ತರ ತಗೊಳ್ತಾರೆ ಮಕ್ಕಳು ಅಂದ್ರೆ, ನಾನು ಅಜ್ಜನ್ ತರ ಹೌದೋ ಅಲ್ವೋ, ಬಟ್ ನನ್ನ ಅಪ್ಪನಿಗೆ ಅಥವಾ ನನ್ನ ಅಮ್ಮನಿಗೆ ಅಜ್ಜನ್ ಕಂಡ್ರೆ ಆಗೋದಿಲ್ಲ, ಅಥವಾ ಅಜ್ಜಿ ಕಂಡ್ರೆ ಆಗೋದಿಲ್ಲ, ಅಥವಾ ಅಪ್ಪನಿಗೆ ಅಮ್ಮನ್ ಕಂಡ್ರೆ ಆಗೋದಿಲ್ಲ, ಅದಂತೂ ಅವರಿಗೆ 100% ಗೊತ್ತಾಗ್ತದೆ. ಸೊ ಆತರ ಮಾಡೋದು ಕೂಡ ಒಳ್ಳೇದಲ್ಲ. ಇನ್ನು ಕೊನೆಯದು, ಐದನೇದಂದ್ರೆ, ಮಕ್ಕಳು ಯಾವದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅದನ್ನ ಹಿಡಿದು ಅವರಿಗೆ ಲೇಬಲ್ ಹಾಕ್ಬಿಡ್ತಾರೆ. ನೀನು ಮ್ಯಾಥ್ಸ್ ಅಲ್ಲಿ ಮೂರ್ಖ, ನಿನಗೆ ಸೈನ್ಸ್ ಅಂದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ. ನೋಡಿ, ಅವರು ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ನೀವು ಇನ್ನ ಆತರ ಹೇಳ್ತಾ ಹೋದ್ರೆ, ಓ ನಾನು ಯಾವಾಗ್ಲೂ ಮೂರ್ಖ ಅಲ್ವಾ, ಓ ನಾನು ಬರದೇ ಅಲ್ವಾ, ಬರದೇ ಇಲ್ಲ ಅಲ್ವಾ. ಸೊ ಈ ತರ ಫೀಲಿಂಗ್ಗಳು, ಈ ತರ ಎಮೋಷನ್ಗಳು ಅವರಲ್ಲಿ ಡೆವಲಪ್ ಆಗಿ ಆ ಲೇಬಲ್ ಅನ್ನ ಅವರು 100% ಅವ್ರ ಹಣೆ ಮೇಲೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾದ್ರೆ ಪಾಸಿಟಿವ್ ಲೇಬಲ್ ಬಗ್ಗೆ ಏನ್ ಹೇಳ್ತೀರಾ? ಒಂದು ಮಟ್ಟಿಗೆ ಇದು ಒಳ್ಳೇದು, ಬಟ್ ಅವರು ಮಕ್ಕಳು ಯಾವ ತರ ಅದನ್ನ ತಗೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು, ಓ ನೀನ್ ಬಹಳ ಶಣೆ ಇದೀಯ, ನೀನ್ ಬಹಳ ಸ್ಮಾರ್ಟ್ ಇದೀಯ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಸೊ ಅವರು ಇದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು, ನಾನ್ ಸ್ಮಾರ್ಟ್ ಇದ್ದೇನೆ ಇನ್ನ ಸ್ಮಾರ್ಟ್ ಆಗ್ಲಿಕ್ಕೆ ವರ್ಕ್ ಮಾಡ್ಬೇಕು ಅಂತ ತಗೊಂಡ್ರೆ ಓಕೆ. ಇಲ್ಲ ಕ್ಲಾಸ್ ಅಲ್ಲಿ ಹೋಗಿ ಕೂತ್ಕೊಂಡು ನನಗೆ ಸ್ಮಾರ್ಟ್ ಇದ್ದೇನೆ ಕ್ಲಾಸ್ ಅಲ್ಲಿ ಮಾಡೋ ಎಲ್ಲ ಪಾಠ ನನಗೆ ಅರ್ಥ ಆಗ್ಬೇಕು, ಈ ತರ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಓ ನೀನ್ ಮಹಾರಾಣಿ ತರ ಇದೀಯ ಅಂತ ನಿಮ್ಮ ಮಗಳನ್ನ ಹೇಳಿದ್ರೆ ಅಂತ ಇಟ್ಕೊಳ್ಳಿ. ಸೊ ಮಹಾರಾಣಿ ಏನ್ ಮಾಡ್ಬೇಕು, ಮಹಾರಾಣಿ ಆ ರಾಜ್ಯದ ಜನತೆಯನ್ನ ನೋಡ್ಕೋಬೇಕಲ್ವಾ. ಸೊ ಆ ತರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಒಂದು ಸ್ವಲ್ಪ ಏನೋ ಒಂದು ಇವೆಂಟ್ ಬಂದಾಗ ಅದರಲ್ಲಿ ಲೀಡ್ ಮಾಡೋದು, ಈ ತರ ಅವರು ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗುದಿಲ್ಲ. ಓ ನಾನ್ ಮಹಾರಾಣಿ ಎಲ್ಲರೂ ನನ್ಗೆ ಕೆಲಸ ಮಾಡ್ಬೇಕು ಅಂತ ತಗೊಂಡ್ಬಿಟ್ರೆ ಅವಾಗ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮಕ್ಕಳನ್ನ ಅಥವಾ ಯಾರನ್ನೇ ಆಗ್ಲಿ ಲೇಬಲ್ ಮಾಡೋದು ಒಳ್ಳೇದಲ್ಲ, ಅಂದ್ರೆ ಅವರನ್ನ ಹೆಸರಿಟ್ಟು ಕರೆಯೋದು. ಇದನ್ನ ಹೇಗೆ ಚೇಂಜ್ ಮಾಡ್ಬೋದು ನಾವು? ಸೊ ಯಾರಾದ್ರೂ ತಪ್ಪು ಮಾಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅವಾಗ? ಅವರನ್ನ ಲೇಬಲ್ ಮಾಡ್ದೇನೆ ಅವರ ಬಿಹೇವಿಯರ್ ಅಂದ್ರೆ ಅವರ ನಡತೆಯನ್ನ ಲೇಬಲ್ ಮಾಡೋದು ಬಹಳ ಒಳ್ಳೆಯದು. ನೀನು ಮೂರ್ಖ ಅಂತ ಹೇಳೋದಕ್ಕಿಂತ ನೀನು ಆ ತರ ನಡ್ಕೊಂಡಿದ್ದು ಸ್ವಲ್ಪ ಮೂರ್ಖತನದಿಂದ ಕೂಡಿದೆ ಈ ತರ ಹೇಳ್ಬೋದು. ಅವಾಗ ಏನಾಗುತ್ತೆ, ಇಡೀ ಒಂದು ಇಡೀ ಒಂದು ಪರ್ಸನಾಲಿಟಿಯನ್ನ ಚೇಂಜ್ ಮಾಡೋದ್ರ ಬದಲು ಆ ಒಂದು ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಒಂದು ಇಡೀ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದ್ರ ಬದಲು ಆ ವ್ಯಕ್ತಿಯ ಬಿಹೇವಿಯರ್ ಅನ್ನ ನಾವು ಟಾರ್ಗೆಟ್ ಮಾಡಿ ಹೇಳ್ದಂಗ ಆಗುತ್ತೆ, ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ದಂಗ ಆಗುತ್ತೆ. ಅವಾಗ ಆ ವ್ಯಕ್ತಿಗೂ ಓ ಹೌದಲ್ವಾ, ಆ ಬಿಹೇವಿಯರ್ ಮಾತ್ರ ಅವ್ರ ತಲೆಯಲ್ಲಿ

0: ಲೇಬಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ, ನಡತೆನೆ ಲೇಬಲ್ ಮಾಡಿ, ವ್ಯಕ್ತಿಯನ್ನಲ್ಲ. ನಮಸ್ತೆ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: रेडियो सारंग 107.8 FM।
1: नमस्कार, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM। ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ನಿನಾದ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಯಾದವ್ ದೇವಾಡಿಗ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಎಲ್ಲ ಆತ್ಮೀಯರೇ ಹಾಗೂ ಮುಂದುಗಡೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳು, ಡಾಕ್ಟರ್ ಸಂಕಮ್ಮರವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೆ ಅದೊಂದು ವಿಶೇಷವಾದ ಕಾರ್ಯಕ್ರಮ. ನಾವು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಈ ಥರದ ಒಂದು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಾಗಿ ಹೋಗಿ ಸಂಪ್ರದಾಯಬದ್ಧವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರುವಂತಹ ರೀತಿ. ಆದರೆ ಇಲ್ಲಿ ಜಾನಪದ ಮತ್ತು ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ಯಾವ ಥರ ಮಕ್ಕಳನ್ನು ಬೆಳೆಸಬೇಕು, ಅದೇ ಥರ ಯಾವ ಥರ ಅವರನ್ನು ಜಾನಪದ ಕಲೆಗಳ ಬಗ್ಗೆ, ಜಾನಪದ ಕ್ರೀಡೆಗಳ ಬಗ್ಗೆ, ಅಲ್ಲದೆ ಕೃಷಿ ಕೆಲಸಗಳ ಬಗ್ಗೆ, ಕೃಷಿಯ ಬಗ್ಗೆ ಅವರಿಗೆ ಯಾವ ರೀತಿ ಅನುಭವವನ್ನು ಕೊಡಬೇಕು ಎಂಬ ರೀತಿಯಲ್ಲಿ ವೈವಿಧ್ಯಮಯವಾಗಿ ಹಲವಾರು ಕಾರ್ಯಕ್ರಮಗಳನ್ನು ವರ್ಷ ಇಡೀ ಮಾಡ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಇನ್ನೂ ಸ್ವಲ್ಪ ವಿಶೇಷವಾಗಿ ಆಗಿದೆ. ನಿನಾದನ ನೆನಪಿನೊಂದಿಗೆ ಒಂದು ಕಾರ್ಯಕ್ರಮ. ತುಂಬ ಚೆನ್ನಾಗಿ ಹೇಳಿದ್ರು ಅವರು, ಜಾತಸ್ಯ ಮರಣಂ ಧ್ರುವಂ. ನಾವು ನಿತ್ಯ ಬೆಳಿಗ್ಗೆ ಇದನ್ನೇ ಹೇಳ್ತಾ ಇರ್ತೇವೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟಿದಂತಹ ಪ್ರತಿಯೊಂದು ಜೀವಿ ಕೂಡ ಈ ಪ್ರಪಂಚದಿಂದ, ಈ ಭೂಮಿಯಿಂದ ತೆರಳೇಬೇಕು. ಇಲ್ಲಿ ಯಾರೂ ದೀರ್ಘವಾಗಿ ಉಳಿಯುವ ಹಾಗಿಲ್ಲ. ಎಷ್ಟು ಸಮಯ ಇರ್ತೇವೆ ಅಂತ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಜೀವಿ, ಯಾವುದೇ ಜೀವ ಇರಲಿ, ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಹೋಗಬೇಕಾದ್ದು ಅದು ದೈವ ನಿಯಮ. ಆದರೆ ಅವರು ಹೇಳಿದಾಗೆ ನಾವು ಎಷ್ಟು ದಿನ ಇರ್ತೇವೆ ಎಂಬುದು ಮುಖ್ಯ ಅಲ್ಲ, ಯಾವ ರೀತಿ ನಮ್ಮ ನೆನಪನ್ನು ಬಿಟ್ಟು ಹೋಗ್ತೇವೆ ಅದು ಮುಖ್ಯ. ಆ ನೆನಪನ್ನು ಬಿಟ್ಟು ಹೋಗಲಿಕ್ಕೆ ನಾವು ಯಾವ ರೀತಿ ನಡ್ಕೊಳ್ತಾ ಇರ್ತೇವೆ, ನಾವು ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸ್ತೇವೆ ಅದು ಕೂಡ ಮುಖ್ಯ. ಎಲ್ಲವೂ ಋಣಾನುಬಂಧ, ಎಲ್ಲವೂ ಈ ಎಲ್ಲ ಸಂಬಂಧಗಳು ಯಾವುದೋ ಒಂದು ರೀತಿಯ ಕ್ಯಾಲ್ಕುಲೇಷನ್ನ ಹಾಗೆ, ಒಂದು ಲೆಕ್ಕಾಚಾರದ ಹಾಗೆ ನಡೀತಾ ಇರ್ತದೆ ಅಷ್ಟೆ. ಯಾವುದು ಕೂಡ ಶಾಶ್ವತ ಅಲ್ಲ. ಆದರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ನಾವು ಹಲವಾರು ವಿಷಯಗಳನ್ನು ಜೀವನದ ಬಗ್ಗೆ ತಿಳಿಲಿಕ್ಕಿದೆ. ಮಂಡ್ಯದಲ್ಲಿ, ಬಹುಶಃ ನಾವು ಮೊದಲು ಕೂಡ ಈ ಕಾರ್ಯಕ್ರಮಗಳಲ್ಲಿ ಹೇಳಿರ್ಬೋದು, ಮಂಡ್ಯದಲ್ಲಿ ಒಂದು ಕಡೆ ಇಬ್ಬರು ಸ್ನೇಹಿತರು ತುಂಬ ಅನೋನ್ಯವಾಗಿದ್ದರಂತೆ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ತನ್ನ ಮನೆಗೆ ಒಂದಿನ ಕರೀತಾನೆ. ಆ ಸ್ನೇಹಿತ ಅಲ್ಲಿಗೆ ಹೋಗಿ ಆ ಮನೆಯಲ್ಲಿ ಅವನ ತಾಯಿ ರಾಗಿ ಮುದ್ದೆ ಮಾಡಿದ್ರಂತೆ. ಆ ರಾಗಿ ಮುದ್ದೆಯನ್ನು ತಿನ್ನುವಾಗ ಗಂಟಲಿನಲ್ಲಿ ಸಿಕ್ಕಿಕೊಂಡ ಹಾಗೆ ಆಯ್ತು ಅವನಿಗೆ. ಹಾಗೆ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರು. ನೀರು ಕೇಳುವಾಗ ಅಲ್ಲಿ ಹತ್ತಿರದಲ್ಲಿ ನೀರಿಲ್ಲ, ಮನೆಯಲ್ಲಿ ನೀರಿಲ್ಲ, ಅಂತಹ ಪರಿಸ್ಥಿತಿ. ಎಲ್ಲಿ ಹುಡುಕಿದ್ರು ನೀರು ಸಿಗಲಿಲ್ಲ. ಕೊನೆಗೆ ಸ್ವಲ್ಪ ಹಾಲು ತಂದು ಕೊಟ್ಟರಂತೆ ಅವ ಸಾವರಿಸಿಕೊಂಡು ಅದನ್ನು ನುಂಗಿದ. ಆಮೇಲೆ ಅವ ಕೇಳ್ತಾನೆ, ಇಲ್ಲಿ ಯಾಕೆ ಈ ಥರ ನೀರು ಕೇಳಿದರೆ ನೀರೇ ಇಲ್ಲ ಮನೆಯಲ್ಲಿ, ಅಂತಹ ಪರಿಸ್ಥಿತಿ ಯಾಕೆ ಅಂತ. ಈ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೀರಿನ ಸಮಸ್ಯೆ, ಟ್ಯಾಂಕರ್ನಲ್ಲಿ ತಂದು ಕೊಟ್ಟರೆ ಒಂದೆರಡು ದಿನ ಸ್ವಲ್ಪ ಸ್ವಲ್ಪ ನಾವು ಉಪಯೋಗಿಸ್ತೇವೆ, ಮತ್ತೆ ಟ್ಯಾಂಕರಲ್ಲಿ ಬರೆದಿದ್ರೆ ನೀರು ಇರುವುದಿಲ್ಲ. ಇದು ನಮ್ಮ ಇಲ್ಲಿಯ ನಿತ್ಯ ಜೀವನ ಆಗಿ ಹೋಗಿದೆ ಅಂತ ಹೇಳ್ತಾರೆ. ಆ ಹುಡುಗ ಇವತ್ತು ಹೇಗೆ ಇಲ್ಲಿ ಒಂದು ಹಠಯೋಗವನ್ನು ನಾವು ನೋಡಿದ್ದೇವೆ. ಇದು ಹಠಯೋಗ ನಿಜವಾಗಿ. ಆ ಮಕ್ಕಳು ಮೇಲೆ ಮೇಲೆ ಬಿದ್ದು ಆ ಒಂದು ತೆಂಗಿನಕಾಯಿಗಾಗಿ ಹೋರಾಟ ಮಾಡುವಾಗ ಎಷ್ಟೊಂದು ಖುಷಿ ಆಗ್ತದೆ. ಆ ತೆಂಗಿನಕಾಯಿ ಅಲ್ಲಿ ಮುಖ್ಯ ಅಲ್ಲ, ಆ ಹಠ ಸ್ವಭಾವ. ಆ ಹಠ ಸ್ವಭಾವದಿಂದ ಮಾತ್ರ ನಾವು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಸಂಕಮಾರವರು ತುಂಬ ಚೆನ್ನಾಗಿ ಹೇಳಿದರು, ಆ ಹಠ ಸ್ವಭಾವವನ್ನು ನಾವು ಹಾಗೆ ಬೆಳೆಸಿಕೊಂಡು ಹೋದರೆ ಖಂಡಿತವಾಗಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಆ ಹುಡುಗ ಆವತ್ತೇ ಒಂದು ನಿರ್ಧಾರ ಮಾಡ್ತಾನೆ, ಮುಂದಕ್ಕೆ ಬೆಳೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ಮೈಸೂರು ಮಂಡ್ಯಕ್ಕೆ ನೀರನ್ನು ಒದಗಿಸುವಂತಹ, ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟುವಂತಹ ಒಂದು ದೊಡ್ಡ ಕಾಯಕವನ್ನು ಮಾಡಿದಂಥ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ. ಎಂಥ ಒಂದು ಸೌಭಾಗ್ಯ ನೋಡಿ ನಮ್ಮದು. ಒಂದು ಆ ಸಣ್ಣ ಒಂದು ಘಟನೆ, ಇಲ್ಲಿ ನಡೆಯುವಂತಹ ಈ ಒಂದು ಸಣ್ಣ ಘಟನೆ, ಈ ಒಂದು ಸಣ್ಣ ಆಟ ಜೀವನಕ್ಕೆ ದೊಡ್ಡ ಪಾಠ ಆಗಲಿಕ್ಕೆ ಸಾಧ್ಯ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಪ್ರಪಂಚವನ್ನೇ ಮೆಚ್ಚುವಂಥ ಒಂದು ವಿಶೇಷವಾದ ಅಣೆಕಟ್ಟು, ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿ ಮಂಡ್ಯ ಮೈಸೂರಿಗೆ ನೀರಿನ ಸಮಸ್ಯೆ ಇಲ್ಲದಂತೆ ಮಾಡಿದಂಥ ಒಂದು ವಿಶೇಷವಾದ ವ್ಯಕ್ತಿತ್ವ. ಕೇವಲ ಒಂದು ಆ ಸಣ್ಣ ಘಟನೆಯಿಂದಾಗಿ ಅವರ ಮನ ಪರಿವರ್ತನೆ ಆಯಿತು. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೇಲೆ ಬಂದರು, ಆ ಉದ್ದೇಶವನ್ನು ನೆರವೇರಿಸಿದರು. ಅದು ಮುಖ್ಯ. ಇಲ್ಲಿ ನಾವು ಇವತ್ತು ಬಂದಿದ್ದೇವೆ, ಈ ಆಟಗಳು ಎಷ್ಟು ನಮಗೆ ಮನೋರಂಜನೆಯನ್ನು ಕೊಡ್ತವ, ಅದರೊಂದಿಗೆ ಅದರ ಹಿಂದೆ ಹಿಂದಿನ ಒಂದು ಯಾವ ಉದ್ದೇಶ ಇದೆ, ಯಾವ ಧ್ಯೇಯ ಇದೆ, ಅದನ್ನು ನಾವು ಮುಂದುವರಿಸಿಕೊಂಡು ಹೋದರೆ, ಆ ಆಟವನ್ನು ಹಿಡ್ಕೊಂಡು ಹೋದರೆ ನಾವು ಜೀವನದಲ್ಲಿ ಖಂಡಿತವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಎರಡು ಪೆನ್ಸಿಲ್ಗಳು, ದೊಡ್ಡ ಪೆನ್ಸಿಲ್ ಸಣ್ಣ ಪೆನ್ಸಿಲ್ಗೆ ಹೇಳ್ತಂತೆ, ಅದು ಕೂಡ ನಿಮಗೆ ಗೊತ್ತಿರ್ಬೋದು. ನಾವು ಇನ್ನೊಬ್ಬರ ಸಹಾಯ ಇಲ್ಲದೆ ನಾವು ಏನನ್ನೂ ಬರೀಲಿಕ್ಕೆ ಆಗುದಿಲ್ಲ. ನಮ್ಮ ಹೊರಗಿನ ಕವಚ ಅತಿ ಮುಖ್ಯ ಅಲ್ಲ, ಒಳಗಿರುವಂತಹ ಸೀಸದಿಂದ ಮಾತ್ರ ನಾವು ಬರೆಯಬಹುದು. ಆಗಾಗ ನಮ್ಮನ್ನು ಶಾರ್ಪ್ ಮಾಡಿದರೆ ಮಾತ್ರ ನಾವು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ. ನಾವು ಏನನ್ನು ಬರೆದಿದ್ದೇವೆ ಅದು ನಮ್ಮ ಹಿಂದಿರುವಂಥ ರಬ್ಬರಿಂದ ಒರೆಸಿದರೆ ಮಾತ್ರ ಅದನ್ನು ಒರೆಸಲಿಕ್ಕೆ ಅದು ಮಾಡಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ನಮ್ಮನ್ನು ಇನ್ನೊಬ್ಬರು ಹಿಡಿದುಕೊಳ್ಳದಿದ್ರೆ ನಮ್ಮಿಂದ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ದೇಹ ಇರ್ಬೋದು, ನಮ್ಮ ಜೀವನ ಇರ್ಬೋದು, ನಾವು ಎಣಿಸ್ಬೋದು ತುಂಬ ಶಕ್ತಿವಂತರು ಅಂತ, ಆದರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಈ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದೆ, ಶಕ್ತಿ ನಮ್ಮೊಳಗಿದೆ. ಆ ಶಕ್ತಿ ಯಾವುದೆಂದು ನಾವು ಅರಿತುಕೊಳ್ಳುವಂತಹ ಒಂದು ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ನನ್ನಿಂದ ಏನೂ ಆಗುವುದಿಲ್ಲ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಮಾಡಿಸ್ತಾ ಇದೆ, ಆ ಶಕ್ತಿಯನ್ನು ನಾವು ನಂಬಿಕೊಂಡ್ರೆ ಶರಣಾಗತಿ ಆದರೆ ಖಂಡಿತವಾಗಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಒಳಗಿರುವಂತಹ ಸೀಸ ಅದು ಮುಖ್ಯ, ಹೊರಗಿರುವಂತಹ ಕವಚ ಮುಖ್ಯ ಅಲ್ಲ, ಒಳಗಿರುವಂತಹ ಶಕ್ತಿ ಅದು ಮುಖ್ಯ, ಅದು ಎಲ್ಲವನ್ನು ಬರಿತಾ ಇರ್ತದೆ. ಆಗಾಗ ನಮ್ಮನ್ನು ಶಾರ್ಪ್ ಮಾಡುವವರು ಬೇಕಾಗ್ತದೆ, ನಾವು ದಾರಿ ತಪ್ಪುವಾಗ ದಾರಿಗೆ ತರುವಂತಹವರು ಬೇಕಾಗ್ತದೆ, ಒಂದು ಗುರು ಬೇಕಾಗ್ತದೆ, ಆ ಗುರುವಿನ ಮಾತುಗಳನ್ನು ಕೇಳಬೇಕಾಗ್ತದೆ. ಸ್ವಾರ್ಥರಹಿತವಾಗಿ ಜೀವನದಲ್ಲಿ ಯಾರು ಮುಂದೆ ಕೊಂಡೋಗ್ಲಿಕ್ಕೆ ಬಯಸ್ತಾರ, ಮುಂದೆ ಕೊಂಡೋಗ್ಲಿಕ್ಕೆ ನಮಗೆ ದಾರಿದೀಪ ಆಗ್ತಾರ, ಅಂಥವರ ನೆರವು ನಮಗೆ ಬೇಕಾಗ್ತದೆ. ಆಗಾಗ ನಮ್ಮನ್ನು ಶಾರ್ಪ್ ಮಾಡುವವರು ಬೇಕಾಗ್ತದೆ, ಆಗ ನಾವು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ತಪ್ಪು ಮಾಡಿದಾಗ ನಮಗೆ ಅರಿವಾಗಿ ಆ ಕೊನೆಯಲ್ಲಿರುವಂಥ ರಬ್ಬರಿನಿಂದ ನಮ್ಮನ್ನು ನಾವು ಒರೆಸಿಕೊಳ್ಳಿಕ್ಕೆ ಪ್ರಯತ್ನಿಸಿದರೆ, ನಿನ್ನೆವರೆಗಾದ ತಪ್ಪುಗಳನ್ನು ಮರೆತು ಇವತ್ತಿನಿಂದ ಹೊಸ ಜೀವನವನ್ನು ನಾನು ಆರಂಭಿಸ್ತೇನೆ, ಹೊಸದಾಗಿ ಶುದ್ಧನಾಗಿ ಮುಂದುವರಿತೇನೆ ಎಂಬ ಒಂದು ಆ ಒಂದು ದೃಢ ನಿರ್ಧಾರವನ್ನು ಮಾಡಿದರೆ ಖಂಡಿತವಾಗಿ ಹೊಸ ಜೀವನ, ಹೊಸ ಹುರುಪು, ಹೊಸ ಸಾಧನೆಯೊಂದಿಗೆ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಸಮಯ ಮೀರ್ತಾ ಇದೆ, ಹೆಚ್ಚು ಮಾತನಾಡದೆ ಇಲ್ಲಿರುವಂತಹ ಪ್ರತಿಯೊಬ್ಬರು ವಿಶೇಷವಾದ ಶಕ್ತಿಗಳು. ಕಡಂಬೋಡಿ ಮಹಾಬಲ್ ಪೂಜಾರಿಯವರ ಆ ಒಂದು ದಿಶಕ್ತಿಯ ಬಗ್ಗೆ ನಾವು ಹೇಳಬೇಕಂತ ಇಲ್ಲ. ಈ ಎಲ್ಲ ವ್ಯಕ್ತಿಗಳ ಸಮಕಾಲೀನರಾಗಿ ನಾವಿದ್ದೇವೆ, ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಿದರೆ ಅದು ವಿಶೇಷತೆ. ಆ ಸಮಕಾಲೀನರಾಗಿ ನಾವು ಇರುವುದೇ ಆ ದೇವರು ನಮಗೆ ನೀಡಿದಂಥ ಆಶೀರ್ವಾದ. ಆ ಒಂದು ಅವರ ದಿಶಕ್ತಿಯನ್ನು, ಅವರ ಶಕ್ತಿಗಳನ್ನು ನಮ್ಮೊಳಗೆ ಇಳಿಸಿಕೊಂಡು ನಾವು ಕೂಡ ಮುಂದುವರಿಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭವನ್ನು ಆಶಿಸ್ತಾ ಇದ್ದೇನೆ.
1: ಇಷ್ಟರವರೆಗೆ ನಿನಾದ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಾದವ್ ದೇವಾಡಿಗರವರ ಮಾತುಗಳನ್ನು ಕೇಳಿದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಡ್ 7.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಜನಧನಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಮಾತಾಡ್ತಿರುವಂಥದ್ದು. ಜನಧನಿ ಕಾರ್ಯಕ್ರಮ ಅಂದಾಗ ಒಂದಿಷ್ಟು ವಿಷಯಕ್ಕೆ ಸಂಬಂಧಪಟ್ಟು ನಾವು ಮಾತಾಡ್ತಿರ್ತೇವೆ. ಅದು ನಮ್ಮ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳಾಗಿರ್ಬೋದು ಅಥವಾ ದಿನದ ವಿಶೇಷತೆಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ಜನಧನಿ ಕಾರ್ಯಕ್ರಮದಲ್ಲಿ ಮಾತುಕತೆಗಳು ನಡೀತಾ ಇರುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಂಥನ್ನು ಹೇಳುವುದಾದರೆ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ತಂತ್ರಜ್ಞಾನಗಳನ್ನು ನಾವು ಅವಲಂಬಿಸಿ ಬದುಕು ನಡೆಸ್ತಾ ಇದ್ದೀವಿ. ತಂತ್ರಜ್ಞಾನ ಇಲ್ಲದಿದ್ದರೆ ಜೀವನವೇ ಇಲ್ಲ ಅನ್ನುವ ರೀತಿಯಲ್ಲಿ ಆಗಿ ಹೋಗಿದೆ. ಅಂದರೆ ಪ್ರತಿ ನಮ್ಮ ಆಗು ಹೋಗುಗಳಿಗೂ ಕೂಡ ತಂತ್ರಜ್ಞಾನಗಳು ಬೇಕು. ಅದರಲ್ಲೂ ಮುಖ್ಯವಾಗಿ ಕೈಯಲ್ಲೇ ಓಡಾಡಿಕೊಳ್ಳುವಂತಹ ತಂತ್ರಜ್ಞಾನ ಏನಂದರೆ ಮೊಬೈಲ್ ಅನ್ನುವಂಥದ್ದು. ಈ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೇವೆ. ಮೊಬೈಲ್ಗೆ ಸಂಬಂಧಪಟ್ಟು ಮೊಬೈಲ್ ನಮಗೆ ಎಷ್ಟು ಉಪಯೋಗಕಾರಿಯೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಹಾಗಿರುವಾಗ ಈ ಒಂದು ಮೊಬೈಲ್ ಅನ್ನುವಂಥದ್ದು ಅಥವಾ ಮಕ್ಕಳಿಗೆ ಯಾಕೆ ಮೊಬೈಲನ್ನು ನೀಡಬಾರ್ದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಮಾತಾಡುವ ಅಂತ ಹೇಳಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ನಾವು ಮೊಬೈಲನ್ನು ಕೊಡ್ತೇವೆ, ಮಕ್ಕಳು ಮೊಬೈಲ್ನಲ್ಲೇ ಕಾಲ ಕಳೆತಾರೆ, ಇದೆಲ್ಲವೂ ಗೊತ್ತಿರುವಂಥ ವಿಚಾರ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ, ದೊಡ್ಡ ಮಕ್ಕಳವರೆಗೂ ಕೂಡ ನಾವು ಮೊಬೈಲನ್ನು ನೀಡ್ತೇವೆ. ಅಂದರೆ ಸಣ್ಣ ಹಸುಗೂಸಿನಿಂದ ಹಿಡಿದು ಒಂದು ಸಾಧಾರಣ 10, 12, 15 ವರ್ಷದವರೆಗೂ ಕೂಡ ಮಕ್ಕಳು ಮೊಬೈಲಲ್ಲಿ ತಲ್ಲೀನರಾಗಿರುವಂಥದ್ದನ್ನು ನಾವು ನೋಡಬಹುದು. ಪ್ರತಿ ಆಗು ಹೋಗುಗಳಿಗೂ ಕೂಡ ಮೊಬೈಲನ್ನು ಅವರ ಕೈಗೆ ನೀಡ್ತೇವೆ ಅಂತ. ಹಾಗಿರುವಾಗ ಅವರ ಕೈಗೆ ನೀಡುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ನಡೀತಾ ಇರುವಂಥದ್ದು, ಮೊಬೈಲ್ನಿಂದ ಆಗುವಂಥ ಒಂದಿಷ್ಟು ಅವಾಂತರಗಳು. ಯಾಕಂದರೆ ಸಣ್ಣ ಮಕ್ಕಳಿಗೆ ಮೊಬೈಲ್ನ ಅಗತ್ಯತೆ ಖಂಡಿತ ಇಲ್ಲ. ಯಾಕಂದರೆ ಮೊಬೈಲ್ ಅನ್ನುವಂಥದ್ದು ಏನಂದರೆ, ನಮಗೆ ಮೊದಲಿಗೆ ಬಂದದ್ದು ಮೊಬೈಲ್ ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ಕಾಲ್ ಮಾಡೋದಕ್ಕೆ ಅಥವಾ ಕರೆ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಮೊಬೈಲ್. ಅದೇ ಇತ್ತದ್ದು ಬೇರೆ ಬೇರೆ ರೀತಿಯ ರೂಪವನ್ನು ಪಡೆದುಕೊಂಡಿತ್ತು. ನಂತರ ಅದರಲ್ಲಿ ಇಂಟರ್ನೆಟ್ ಬಂತು, ಇಂಟರ್ನೆಟ್ಟಲ್ಲಿ ಬೇರೆ ಬೇರೆ ರೀತಿಯ ಏನು ಅಪ್ಲಿಕೇಶನ್ಗಳು ಬಂತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮೊಬೈಲ್ ಅನ್ನುವಂಥದ್ದು ಏನು ರೂಪಾಂತರಗೊಂಡಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಆದರೂ ಕೂಡ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಒಂದಿಷ್ಟು ಘಟನೆಗಳು ಏನಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ನಡೆದಂತಹ ಒಂದು ವಿಚಾರವನ್ನು ನೋಡುತ್ತಿದ್ರೆ, ಕಳೆದ ವಾರ ಉತ್ತರ ಪ್ರದೇಶದ 12 ವರ್ಷದ ಬಾಲಕನೊಬ್ಬ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡಿ 9 ತಿಂಗಳ ಶಿಶುವಿನ ಮೇಲೆ ಅತ್ಯಾಚಾರವೆಸಗಿದ್ದಂಥ ಪ್ರಕರಣ ತಲ್ಲಣವನ್ನು ಮೂಡಿಸಿದೆ. ಅಂದರೆ ಮಕ್ಕಳ ಮೆಂಟಾಲಿಟಿ ಅಥವಾ ಮಕ್ಕಳ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇದರಿಂದ ನಾವು ಕಂಡುಕೊಳ್ಳಬಹುದು. ಬಹುತೇಕ ಮಕ್ಕಳು ಹೆಚ್ಚಾಗಿ ಮೊಬೈಲ್ನಲ್ಲಿ ಮುಳುಗಿದ್ದು ಯಾವ ವಿಷಯಗಳನ್ನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಅಗತ್ಯತೆ ಇದೆ. ಯಾಕಂದರೆ ಯಾವ ವಿಷಯವನ್ನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ಮಕ್ಕಳ ಮೇಲೆ ಪೋಷಕರು ಹೆಚ್ಚಾಗಿ ನಿಗಾ ವಹಿಸುವಂಥದ್ದು ಸೂಕ್ತ. ಒಂದು ವೇಳೆ ಮಕ್ಕಳು ಅಶ್ಲೀಲ ವಿಷಯಗಳಿಗೆ ವ್ಯಸನಿಗಳಾಗಿದ್ದರೆ ಪೋಷಕರಿಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಿರುವಾಗ ಈ ಬಗ್ಗೆ ಪಾಲಕರು ಅತಿ ಹೆಚ್ಚಾಗಿ ಎಚ್ಚರದಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ಇದ್ದೇನೆ. ಅಂದರೆ ಆ ಒಂದು ವಯಸ್ಸಲ್ಲಿ, ಅಂದರೆ 12 ವರ್ಷ ಅನ್ನುವಂಥದ್ದು ಸಣ್ಣ ವಯಸ್ಸದು, ದೊಡ್ಡ ವಯಸ್ಸೇನಲ್ಲ. ಆ 12 ವರ್ಷದಲ್ಲಿ ಆ ರೀತಿಯೆಲ್ಲ ಯೋಚನೆ ಮಾಡಬೇಕಾದ್ರೆ ಆ ಮೊಬೈಲ್ ಅನ್ನುವಂಥದ್ದು ಎಷ್ಟು ಉತ್ತೇಜನವನ್ನು ಇದಕ್ಕೆ ನೀಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಪಾಲಕರ ಕಣ್ಣು ಮಕ್ಕಳ ಮೇಲೆ ಇರಲೇಬೇಕು. ಯಾಕಂದರೆ ಯಾವುದೇ ಒಂದು ವಿಚಾರಕ್ಕೆ, ಒಂದು ಅವರಿಗೆ ಎಲ್ಲೇ ಹೋದರೂ ಕೂಡ ಮಕ್ಕಳು ಒಂದು ಕಣ್ಣನ್ನು ಇಟ್ಟಿರಬೇಕು ಪಾಲಕರು ಮಕ್ಕಳ ಮೇಲೆ. ಹಾಗಿರುವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಮಾತಾಡ್ತಿದ್ದೇನೆ. ನಾವು ನೋಡ್ಬೋದು ಈಗ ಮಕ್ಕಳು ಅತಿಯಾಗಿ ಮೊಬೈಲನ್ನು ಬಳಸೋದಕ್ಕೆ ಅಥವಾ ಮೊಬೈಲನ್ನು ಬಳಸೋದಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅಂದರೆ ಕೋವಿಡ್ ಸಮಯದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಕೋವಿಡ್ ಸಮಯದಲ್ಲಿ ಶಾಲೆಗಳಿರಲಿಲ್ಲ, ಶಾಲೆಯ ಪಠ್ಯ ವಿಷಯಗಳೆಲ್ಲವೂ ಮೊಬೈಲ್ ಮೂಲಕ ಕಳಿಸ್ತಾ ಇದ್ದದ್ದು ಅಥವಾ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ರು. ಅಲ್ಲಿನಿಂದ ಪ್ರತಿ ಮಗುವಿಗೂ ಕೂಡ ಮೊಬೈಲ್ ಬೇಕು ಅನ್ನುವಂಥದ್ದು ಶುರುವಾಯಿತು. ಅಂದರೆ ಕೆಲವು ಕಡೆಗಳಲ್ಲಿ ಕಡ್ಡಾಯ ಕೂಡ ಮಾಡಿದರು, ಮಕ್ಕಳಲ್ಲಿ ಮೊಬೈಲ್ ಇರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಪಾಲಕರು ಸಾಲಗಳನ್ನೆಲ್ಲ ಮಾಡಿ ಅಥವಾ ಮನೆಯ ಚಿನ್ನವನ್ನು ಕೂಡ ಅಡವಿಟ್ಟು ಮೊಬೈಲನ್ನು ತೆಗೆದವರು ಇದ್ದಾರೆ. ಇಂತಹ ಘಟನೆಗಳು ಸಾಕಷ್ಟಿದೆ. ನಮ್ಮ ಸುತ್ತಮುತ್ತಲೂ ಕೂಡ ಇಂಥ ವಿಚಾರಗಳು ನಡೆದಿದೆ. ಯಾಕಂದರೆ ಮಕ್ಕಳಿಗೆ ಮೊಬೈಲ್ ಬೇಕಂತೆ, ಮೊಬೈಲಲ್ಲಿ ಕ್ಲಾಸ್ ನಡೀತಾ ಇರೋದಂತೆ. ಹಾಗಾಗಿ ಮೊಬೈಲನ್ನು ತೆಗೆದುಕೊಡಬೇಕು, ಹಣ ಇಲ್ಲ, ಏನು ಮಾಡೋದು, ಅದು ಕೋವಿಡ್ ಸಮಯ ಬೇರೆ, ಒಂದು ಕಡೆಯಲ್ಲಿ ಕೆಲಸಗಳಿರೋದಿಲ್ಲ. ಆದರೂ ಕೂಡ ಸಾಲ ಸೋಲ ಮಾಡಿ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟು ಮಕ್ಕಳು ಕಲಿಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ತೆಗೆದುಕೊಟ್ಟವರಿದ್ದಾರೆ. ಆದರೆ ಅದು ನಂತರ ಹೇಗೆ ಅದರ ಉಪಯೋಗ ಆಯಿತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರ. ಹೀಗಿರುವಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ.
ಆದಷ್ಟು ಮಕ್ಕಳಿಗೆ ಮೊಬೈಲನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿಸಬೇಕು, ಹೇಗೆ ಮಾಡಿಸ್ಬೋದು ಅಥವಾ ಪಾಲಕರು ಮಕ್ಕಳ ಮೇಲೆ ಯಾವ ರೀತಿಯ ನಿಗಾವನ್ನು ವಹಿಸಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಷಯದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತ ತಿಳಿಸಿ 6364204949 ಈ ಒಂದು ಸಂಖ್ಯೆಗೆ. ಮೊಬೈಲ್ ತೆಗೆದುಕೊಂಡ ನಂತರ ಮಕ್ಕಳು ಬದಲಾಗಿದ್ದಾರೆ ಅಥವಾ ಅವರ ಏನು ಮನಸ್ಥಿತಿಗಳು ಬದಲಾಗಿದೆ ಅನ್ನೋದಕ್ಕಿಂತ ಅವರು ಯಾವ ರೀತಿ ಆ ಮೊಬೈಲನ್ನು ಬಳಕೆ ಮಾಡ್ತಿದ್ದಾರೆ ಅದರ ಎಚ್ಚರಿಕೆಯನ್ನು ವಹಿಸ್ಕೊಳ್ಳುವಂಥದ್ದು ಆದಷ್ಟು ಅಗತ್ಯ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಈಗಾಗಲೇ ಹೇಳ್ತಾ ಇದೆ, ಮಕ್ಕಳು ಮೊಬೈಲನ್ನು ಬಳಕೆ ಮಾಡುವಾಗ ಪಾಲಕರು ಅತಿ ಎಚ್ಚರದಿಂದ ಇರುವಂಥದ್ದು ಅಗತ್ಯ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಈ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಬಹುದು. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಹೇಗಿದ್ದೀರಾ?
1: ಒಳ್ಳೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ರೆ, ಇವತ್ತು ಜನಧನಿ ಕಾರ್ಯಕ್ರಮ
0: ಕೇಳ್ತಿದ್ದೀನಿ.
1: ಹೇಳಿದ ಮಾತುಗಳೆಲ್ಲ ಸರಿ. ಮೊಬೈಲ್ ಅಂದ್ರೆ ನೋಡಿ, ಮಕ್ಕಳಿಗೆ ನಿಜವಾಗಿ ಮಕ್ಕಳಿಗೆ ಎಷ್ಟು ಪರಿಣಾಮ ಬೀಳ್ತದೆ ಅಂದ್ರೆ, ನೀವು ರೇಡಿಯಂ ಕಕ್ಷೀಕರಣ, ಇದು ಮನುಷ್ಯನ ಮಗುವಿನ ಬಾಡಿಗೆ ಎಷ್ಟು ಎಫೆಕ್ಟ್ ಆಗ್ತದೆ, ಎಂತೆಂತ ಕಾಯಿಲೆ ಬರಬಹುದು, ನರಗಳ ಬೀಕ ಬರುವುದು ರೇಡಿಯಂ ಪವರ್ ಇಂದ. ಮೇಡಮ್, ಕಣ್ಣುಗಳಿಗೆ ಅಪಾಯಕಾರಿ. ಸಣ್ಣ ಪ್ರಾಯದಲ್ಲಿ ಮಗುವಿಗೆ ಮೊಬೈಲ್ ಕೊಟ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ, ಯಾಕೆಂದ್ರೆ ಕಣ್ಣಿನ ದೃಷ್ಟಿ ಹೋಗ್ಬೋದು. ಶಾಲೆಗೆ ಹೋಗುವಾಗ ಮಗುವಿಗೆ ಬೋರ್ಡ್ ಕಾಣಕ್ಕಿಲ್ಲ.
0: ಹಾಗೆ
1: ನನ್ನ ಅನುಭವ, ನನ್ನ ಮಗಳಿಗೆ ಕೂಡ ನಾನು ಮೊಬೈಲ್ ಅಂತಲ್ಲ, ಈ ನನ್ನೊಂದು ಅತ್ತೆ ಇದ್ರು, ಅವರಿಗೆ ಕಾಣುದಿಲ್ಲ, ಹತ್ರ ಹೋಗಿ ಕಲ್ಲಾಟಿ ತೋರಿಸಿ ತೋರಿಸಿ ಮಗುವಿನ ಕಣ್ಣು ಕಣ್ಣಂದ್ರೆ 8th class ಅಲ್ಲಿ ಬೋರ್ಡೆ
0: ಕಾಣುದಿಲ್ಲ.
1: ಕನ್ನಡಕ್ಕೆ ತೆಗೆದುಕೊಳ್ಳುವಂತ ಹೋಗುವಾಗ ಸ್ನಾಕ್ಸ್ ಅವಳು ಬೇಡ ಅಂತಲೇ ನನ್ನ ಹತ್ರ ಆಟ ಹಿಡಿದ್ರು. ನಾನು ಕನ್ನಡಕ್ಕಾಗಿ ಸ್ಕೂಲ್ಗೆ ಹೋಗುದಿಲ್ಲ, ಓದ್ಲಿಕ್ಕೆ ಬೇಕಾದ್ರೆ ಬಳಸ್ತೇನೆ, ಕನ್ನಡಕ್ಕಾಗಿ ಶಾಲೆ ಕೊಂಡೋಗುದಿಲ್ಲ ಅಂತ. ನಾವು ನೆಕ್ಸ್ಟ್ ಅಲ್ಲಿ ಆಗುದಿಲ್ಲ ಅಂತ ಹಾಕಿ ಕಳಿಸ್ತೀನಿ.
0: ಹಾಗೆಲ್ಲ
1: ನಾನು ಮಕ್ಕಳಿಗೆ ತುಂಬಾ ಫಂಕ್ಷನ್ ಗೆ ಎಲ್ಲ ಹೋಗ್ತೇನೆ, ನಾನು ರಿಲೇಷನ್ ಅವ್ರು ನನ್ನ ಫ್ರೆಂಡ್ ಅವ್ರು ಹೋಗ್ತೇನೆ, ಅಲ್ಲಿ ಎಕ್ಸರ್ ಸಿಗ್ತಾರೆ, ಹೆಂಗ್ ಸಿಗ್ತಾರೆ, ಚಿಕ್ಕ ಮಗುವನ್ನ ಇಟ್ಕೊಂಡು ಮಗುವಿಗೆ ತಿನ್ಸ್ಬೇಕಾದ್ರೆ ಮೊಬೈಲ್ ಇಟ್ಟು ಮಗು ತಿನ್ನುದಿಲ್ಲ. ಅಮ್ಮ ಯಾಕೆ ಕೊಡ್ತಾ ಇದ್ರಿ ಮೊಬೈಲ್, ನೋಡಿ ಭಾರಿ ಎಫೆಕ್ಟ್ ಆಗ್ತದೆ, ರೇಡಿಯಂ ಪವರ್ ಇಂದ ಬಾಡಿಗೆ ಎಫೆಕ್ಟ್ ಮಾಡ್ಬೇಡಿ ಮಗುವಿಗೆ, ಒಂದು ಎಡ್ವೈಸ್ ಮಾಡಿ, ಮೊಬೈಲ್ ತೋರಿಸ್ಬೇಡಿ, ನೀವು ಬ್ಯಾಗ್ ಒಳಗೆ ಇಡಿ, ಮಗುವಿಗೆ ಮೊಬೈಲ್ ತೋರಿಸ್ಬೇಡಿ, ಕೊಡ್ಬೇಡಿ, ಬಹಳ ಪ್ರಾಬ್ಲಮ್ ಆಗ್ತದೆ ನೋಡಿ. ಹೇಳಿ ಅದಕ್ಕೆ ನಾನು ಮಗು ತಿನ್ನೋದೇ ಇಲ್ಲ ಸರ್, ಅದು ಮೊಬೈಲ್ ಕೊಡೋದಿದ್ರೆ ಊಟವೇ ಮಾಡುದಿಲ್ಲ, ತಿಂಡಿ ತಿನ್ನುದಿಲ್ಲ, ಅದು ಕಲಿಸಿದ ಅಭ್ಯಾಸ ಅಲ್ಲ ಮೇಡಮ್. ನೀವು ಆದಷ್ಟು ಬಾರಿ ಎಫೆಕ್ಟ್ ಆಗ್ತದೆ, ಬಹಳ ಇದ್ದೇನೆ. ಮತ್ತು ಎಷ್ಟು ಮೊಬೈಲ್ ಒಳ್ಳೇದು ನೀವು ಹೇಳಿದಾಗ ಕರೆಕ್ಟ್, ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದಾಗಿದೆ. ಅತ್ತೆ ಯೋಚಿಸ್ ನೋಡೋದು ಮಕ್ಕಳು ಎಂತ ಮಾಡುದು, ಈಗಿನ ತುಂಬ ನೋಡಿ ಜಗತ್ತು ಎಂತ ಆಗ್ತದೆ.
0: ಹೌದು ಹೌದು, ಖಂಡಿತ.
1: ಹಾಗೆ ನಾವು ಬಹಳ ಇದನ್ನು ಸರ್ಚ್ ಮಾಡಿ ಹೇಳುದು, ಮೊಬೈಲ್ ಬೇಕು ಡಾಕ್ಟರ್ ಇಂಜಿನಿಯರ್ ಅವರಿಗೆ, ದೂರ ಆಪರೇಷನ್ ಬೇಕು ಇಂಜಿನಿಯರ್, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಇವರಿಗೆ ಅಗತ್ಯ ಬೇಕಾಗ್ತದೆ. ಇದನ್ನೆಲ್ಲ ನಾನು ನನ್ನ ಅನುಭವವನ್ನು ನಿಮ್ಗೆ
0: ಹೇಳಿದ್ದೇನೆ. ಒಳ್ಳೆ ವಿಚಾರ,
1: ಅದೇ
0: ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಓಕೆ, ಇದು ನಾರಾಯಣ್ ಕುಲಾಲ್ ಅವರು ಕರೆ ಮಾಡಿ ಹೇಳ್ತಾ ಇದ್ರೆ, ಯಾಕೆ ಮೊಬೈಲನ್ನು ಬಳಕೆ ಮಾಡಬಾರ್ದು, ಮಕ್ಕಳಿಗೆ ಮೊಬೈಲನ್ನು ಯಾಕೆ ಕೊಡಬಾರ್ದು, ಅಥವಾ ಈ ದೃಶ್ಯ ಮಾಧ್ಯಮಗಳಿಂದ ಯಾವ ರೀತಿ ಎಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನು, ಅಂದರೆ ಏನು ಕಣ್ಣಿಗೆ ಯಾವ ರೀತಿಯ ಪೆಟ್ಟುಗಳಿವೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಅವರ ಅನುಭವದ ಮಾತುಗಳನ್ನು ಕೂಡ ಹೇಳಿದರು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.
2: ನಾನು ಸತೀಶ್ ಕಯ್ಯರ್ ಮಾತಾಡ್ತಿದ್ದೇನೆ.
0: ಸತೀಶ್ ಅಣ್ಣ ಕಯ್ಯಾರ್ನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸತೀಶ್ ಅಣ್ಣ.
2: ಒಳ್ಳೆ ಒಂದು ಟಾಪಿಕ್ ಅನ್ನಿಕೊಂಡು ಮಾತಾಡ್ತಿದ್ರೆ, ಒಳ್ಳೆ ವಿಷಯವನ್ನು ಕೊಟ್ಟಿದ್ದೀರಿ ಇವತ್ತು. ಅಂದ್ರೆ ಈ ಮೊಬೈಲ್ ಫೋನ್ ಬಗ್ಗೆ ಎಷ್ಟು ಮಾತಾಡಿದ್ರೆ ಅದರ ವಿಷಯ ಮುಗಿಯೋದೇ ಇಲ್ಲ.
0: ಹೌದು ಹೌದು.
2: ಅಂದ್ರೆ ಎಷ್ಟೋ ಸಮಯಗಳಿಂದ ನೋಡಿ, ಪ್ರತಿದಿನ ಈಗ ಎಲ್ಲಾ ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅಂದ್ರೆ ಮೊಬೈಲ್ನ ಬಗ್ಗೆ, ಜಾಗೃತಿಯ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಆದ್ರೂ ಕೂಡ ಇಂಥ ಒಂದು ಕೆಲವೊಂದು ಘಟನೆಗಳು ಸಂಭವಿಸುವುದನ್ನು ನೋಡುವಾಗ, ಇಷ್ಟೊಂದು ನಾವು ಒಳ್ಳೆ ಮಾತು ಜಾಗೃತಿಯ ಮಾತು ಹಾಡುವುದೆಲ್ಲ ವೇಸ್ಟ್ ಅಂತ ಅನಿಸ್ತದೆ ನನಗೆ. ಅಂದ್ರೆ ಮೊಬೈಲ್ ಬಂದ ಮೇಲೆ ಬರೋಗಿಂತ ಮುಂಚೆ ಅಂತ ಯಾವುದೇ ಒಂದು ನಡೆಯದಂತ ಘಟನೆಗಳು ಕೂಡ ಈಗ ನಡೆಯುತ್ತಾ ಇದೆ ನೋಡಿ ಮೇಡಮ್. ನಾವು ಹೇಳ್ತೀವಿ, ಮೊದಲಿನ ಕಾಲ ಒಳ್ಳೆ ಕಾಲ, ಯಾವುದೇ ಒಂದು ಯಾವುದೇ ರೀತಿಯ ತೊಂದರೆ ಇರಲಿಲ್ಲ, ಅಂತ ಒಂದು ಒಳ್ಳೆ ಕಾಲ ಅಂತ ನಾವು ಹೇಳ್ತಿದ್ವಿ.
0: ಹೌದು ಹೌದು.
2: ಆದ್ರೆ ನಾನೊಂದು ಹೇಳೋದೇನಂದ್ರೆ, ಒಂದು ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ, ಅಥವಾ ಏನಾದ್ರೂ ಮನೆಯಲ್ಲಿ ಒಂದು ಆದ್ರೆ, ಅದನ್ನು ಇತರರಿಗೆ ತಲುಪಿಸಬೇಕು ಅಂದ್ರೆ ಬೇರೆಯವರಿಗೆ ಕುಟುಂಬಸ್ಥರಿಗೆಲ್ಲ ತಿಳಿಸಬೇಕಿದ್ರೆ ನಾವು ಅವರ ಮನೆಗೆ ಹೋಗಿ ಹೇಳ್ಬೇಕಾಗಿತ್ತು.
0: ಹೌದು,
2: ಅದು ತುಂಬಾ ಕಷ್ಟದ ಕಾಲ ಅಲ್ವಾ.
0: ಹೌದು,
2: ಅಥವಾ ಒಂದು ಹುಷಾರಿಲ್ಲದಿದ್ರೆ ಹುಷಾರಿಲ್ಲದಿದ್ದಂತ ಸಂದರ್ಭದಲ್ಲಿ ಒಂದು ವಾಹನ ಸಿಗ್ಬೇಕಿದ್ರೆ ಆ ವಾಹನದ ಯಾರ ಬಳಿಯಲ್ಲಿ ಒಂದು ವಾಹನ ಇದೆ ಅವರ ಮನೆಗೆ ನಡ್ಕೊಂಡು ಹೋಗಿ ಅಲ್ಲಿಂದ ನಾವು ವಾಹನ ತಂದು ಪೇಷಂಟ್ ಅನ್ನ ಆಸ್ಪತ್ರೆಗೆ ತಲುಪಿಸುವಂತ ಕೆಲಸಗಳು ಎಲ್ಲ ಆಗ್ತಿತ್ತು.
0: ಹೌದು ಹೌದು ಹೌದು,
2: ಅದೊಂದು ಅದು ನಾವು ಎಷ್ಟು ಒಳ್ಳೆ ದಿನ ಅಂತ ಹೇಳಿದ್ರು ಕೂಡ ಇಂಥ ಒಂದು ಸಂದರ್ಭ ಬಂದಾಗ ಅದು ಕಷ್ಟದ ದಿನ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ.
2: ಆದ್ರೆ ಈ ಒಂದು ಮೊಬೈಲ್ ಫೋನ್ ಬಂದ ಮೇಲೆ ಇದೆಲ್ಲ ಒಂದು ಸುಲಭವಾಗಿದೆ ನಮ್ಗೆ.
0: ಹೌದು,
2: ಎಲ್ಲ ವಿಷಯದಲ್ಲಿ ಆಗ್ಲಿ ಏನೇ ವಿಷಯ ಆದ್ರೂ ಕೂಡ ಅದನ್ನೊಂದು ನೋಡಿ, ಈಗ ವಾಟ್ಸಪ್ ಗ್ರೂಪ್ ಆಗ್ಲಿ ಅಥವಾ ಫೇಸ್ಬುಕ್ ಕೆಲವೊಂದು ವಿಷಯಗಳು ಕೂಡ ಮೊಬೈಲ್ ಅಲ್ಲಿ ನಮ್ಗೆ ಒಳ್ಳೆ ರೀತಿಯ ಒಂದು ಅವಕಾಶವನ್ನು ನೀಡ್ತಾ ಇದೆ. ಇಂಥದನ್ನ ನಮ್ಗೆ ಏನಾದ್ರೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ರೆ ಅಥವಾ ಒಂದು ಕಾಲ್ ಮಾಡಿ ಹೇಳಿದ್ರೆ ಎಲ್ಲಾ ವಿಷಯಗಳು ಈಗ ಎಲ್ಲಿಗೆ ತಲುಪಿಸಬಹುದು. ಎಲ್ಲಿಗೆ ನಾವು ಹೋಗ್ಬೇಕಂತಿಲ್ಲ, ಒಂದು ಗಾಡಿ ಬೇಕಿದ್ರೆ ಅಥವಾ ಏನಾದ್ರೂ ಆದ್ರೂ ಕೂಡ ಅದನ್ನು ಎಲ್ರಿಗೆ ತಿಳಿಸುವಂತ ಕೆಲಸ ಮಾಡಬಹುದು.
0: ಹೌದು,
2: ಅಂತ ಒಳ್ಳೆ ಕೆಲಸಗಳಾಗ್ತಾ ಇದೆ ಈ ಮೊಬೈಲ್ ಇಂದ. ಆದ್ರೆ ನಾವು ಏನಾಗ್ತದೆ ಅಂದ್ರೆ ಸದುಪಯೋಗವನ್ನು ಪಡಿಸುವಂತ ಬದಲು ದುರುಪಯೋಗವನ್ನು ಪಡಿಸುತ್ತಿದ್ದೇವೆ ಅಷ್ಟೇ.
0: ನಿಜ.
2: ಮತ್ತೊಂದು ನಾನು ಹೇಳ್ತೇನೆ ಅಂದ್ರೆ ಮಕ್ಕಳ ಕೈಯಿಂದ ಕೆಲವೊಂದು ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಿದ್ದಾರೆ. ಅದಕ್ಕೆ ಏನು ಮಕ್ಕಳಿಗಾಗಿ ಬೇರೆನೆ ಮೊಬೈಲ್ ಆಗ್ಬೇಕಾಗಿತ್ತು. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಏನಾಗಿ ಸ್ಟಾರ್ಟ್ ಆಗಿದೆ, ಅದಕ್ಕಾಗಿ ಮಕ್ಕಳಿಗೆ ಅಂತಾನೆ ಸಪರೇಟ್ ಆಗಿ ಮೊಬೈಲ್ ಬರಬೇಕಾಗಿತ್ತು. ಅಂದ್ರೆ ಚಿಲ್ಡ್ರನ್ಸ್ ಸೆಲ್ ಫೋನ್ ಅಂತ ಬರಬೇಕಾಗಿತ್ತು. ಅದರಲ್ಲಿ ಇಂಥ ಬೇಡದ್ದು ಯಾವುದೇ ವಿಷಯ ಕೂಡ ಇರಬಾರ್ದಿತ್ತು. ಹಾಗಿದ್ರೆ ಮಕ್ಕಳು ಇಂಥ ಒಂದು ದುರ್ಘಟನೆಗೆ ಮಕ್ಕಳು ಬಲಿಯಾಗದಿರುವುದು ಅಂತ ಸ್ವಲ್ಪ ಕಡಿಮೆ ಆಗ್ತಿತ್ತು.

ಮಾಡಿದ್ದಾರೆ. ಅದರ ಬಳಕೆ ಕಡಿಮೆ ಮಾಡಿಸುವ ಜವಾಬ್ದಾರಿ ಪೋಷಕರದ್ದು. ಹೇಗಂದರೆ ಈ ಹಾಲ್ ಅಥವಾ ಎಲ್ಲರೂ ಓಡಾಡುವ ಜಾಗದಲ್ಲಿ ಮಾತ್ರ ಮೊಬೈಲ್ ಲ್ಯಾಪ್ಟಾಪ್ ಬಳಸುವಂಥ ನಿಯಮವನ್ನು ಮಾಡಬೇಕು. ಮಲಗುವ ಮುನ್ನ ಮೊಬೈಲನ್ನು ಹೊರಗಿಡುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಇನ್ನು ಹೆಚ್ಚಿನ ಮಕ್ಕಳು ತಡರಾತ್ರಿ ಇಂತಹ ವಿಷಯಗಳನ್ನು ನೋಡುವಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ರೀತಿಯ ಒಂದು ಗಮನವನ್ನು ಮಕ್ಕಳ ಮೇಲೆ ಇರಿಸುವಂಥದ್ದು ಒಳ್ಳೆಯದು ಅಂತ. ಇನ್ನು ಮಕ್ಕಳ ಮೊಬೈಲ್ ಬಳಕೆ ಮೇಲೆ ಯಾವ ರೀತಿಯ ಗಮನ ಹರಿಸ್ಬೋದು ಅಂತ ಹೇಳಿದರೆ, ಮಕ್ಕಳು ಮೊಬೈಲ್ ಹಾಗೂ ಇಂಟರ್ನೆಟ್ ಬಳಸ್ತಾ ಇದ್ದರೆ ಅವರು ನೋಡುವಂಥ ವಿಷಯ ಏನು ಎಂಬುದರ ಬಗ್ಗೆ ಪೋಷಕರು ನಿಗಾ ವಹಿಸಬೇಕು. ಅಶ್ಲೀಲ ವಿಡಿಯೋವನ್ನು ನೋಡ್ತಿದ್ದಾರೆ ಅಂತ ಗೊತ್ತಾದರೆ ಪೋಷಕರು ಮೊಬೈಲ್ಗಳಲ್ಲಿ ಪೇರೆಂಟಲ್ ಕಂಟ್ರೋಲ್ ಆನ್ ಮಾಡಬೇಕು. ಜೊತೆಗೆ ಗೂಗಲ್ ನೆಟ್ಫ್ಲಿಕ್ಸ್ನಂತಹ ಆ್ಯಪ್ಗಳಲ್ಲಿ ಸೇಫ್ ಸರ್ಚನ್ನು ಆನ್ ಮಾಡಿ ಬಾರ್ಕ್ ಗೂಗಲ್ ಫ್ಯಾಮಿಲಿ ಲಿಂಕ್ನಂತಹ ಆ್ಯಪ್ಗಳನ್ನು ಬಳಸಿಕೊಂಡು ಮಕ್ಕಳು ಇಂಟರ್ನೆಟ್ಟಲ್ಲಿ ಏನು ನೋಡ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು ಅನ್ನುವಂತಹ ಒಂದಿಷ್ಟು ತಾಂತ್ರಿಕ ವಿಚಾರಗಳಿದೆ. ಅದೇ ರೀತಿ ನೋಡಬೇಕು ಅಂತಂದರೆ ಸರಿಸುಮಾರು ಈಗ 53% ಮಕ್ಕಳಿಂದ ಅಶ್ಲೀಲ ವಿಡಿಯೋ ವೀಕ್ಷಣೆ ಆಗ್ತಿದೆ ಅನ್ನುವಂತಹ ವಿಚಾರಗಳಿದೆ. ಜಗತ್ತಿನಾದ್ಯಂತ 11-16 ವರ್ಷ ವಯಸ್ಸಿನ ಅರ್ಧಕ್ಕಿಂತ ಹೆಚ್ಚು, ಅಂದರೆ 53% ಮಕ್ಕಳು ಆನ್ಲೈನ್ನಲ್ಲಿ ಅಶ್ಲೀಲ ವಿಡಿಯೋ ಹಾಗೂ ಚಿತ್ರಗಳನ್ನು ವೀಕ್ಷಿಸುತ್ತಿದ್ದಾರೆ ಅಂತ ವರದಿಯೊಂದು ಹೇಳ್ತಾ ಇದೆ. ಅದರಲ್ಲಿ 11-12 ವರ್ಷದ ಮಕ್ಕಳಲ್ಲಿ 28% ಹಾಗೂ 15-16 ವಯಸ್ಸಿನವರಲ್ಲಿ 65%ಕ್ಕಿಂತಲೂ ಹೆಚ್ಚು ಮಂದಿ ಹೆಚ್ಚಾಗಿ ಈ ರೀತಿಯ ವಿಷಯಗಳನ್ನು ನೋಡ್ತಾರೆ. ಪ್ರಮುಖವಾಗಿ ಮೊಬೈಲ್ನಲ್ಲಿ ಗೇಮ್ ಆಡುವಾಗ, ಇಂಟರ್ನೆಟ್ ಬಳಸುವಾಗ ಬರುವ ಜಾಹೀರಾತುಗಳಿಂದ ಮಕ್ಕಳು ಹೆಚ್ಚು ಪ್ರೇರಿತರಾಗ್ತಾರೆ ಅನ್ನುವಂಥ ವರದಿ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕು ಅಂತಿದ್ರೆ OTT ಪ್ಲಾಟ್ಫಾರ್ಮ್ಗಳ ಮೇಲೂ ಕೂಡ ಕಣ್ಣಿಡಬೇಕು ಅಂತ. ಇತ್ತೀಚೆಗೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಅಶ್ಲೀಲ ಕಂಟೆಂಟ್ಗಳು ಹೆಚ್ಚಾಗ್ತಾ ಇವೆ. ಈ ಪ್ಲಾಟ್ಫಾರ್ಮ್ಗಳನ್ನು ಹೆಚ್ಚಾಗಿ ಪೋಷಕರ ಲಾಗಿನ್ಗಳಲ್ಲೇ ಬಳಸುವುದು ಹೆಚ್ಚು. ವಯಸ್ಕರ ಕಂಟೆಂಟ್ಗಳನ್ನು ಮಕ್ಕಳು ವೀಕ್ಷಿಸುವಂಥ ಸಾಧ್ಯತೆ ಹೆಚ್ಚು. ಈ ಬಗ್ಗೆ ಪೋಷಕರು ಕಣ್ಣಿಡಬೇಕು. ಮನೆಯ ವೈಫೈ ಅದೇ ರೀತಿ ರೌಟರ್ ಸೆಟ್ಟಿಂಗ್ಸ್ಗೆ ಹೋಗಿ ಅಶ್ಲೀಲ ವೆಬ್ಸೈಟ್ಗಳನ್ನು ಬ್ಲಾಕ್ ಮಾಡಬಹುದು, ಅಥವಾ OpenDNS ನಂತಹ ಉಚಿತ ಸೇವೆಗಳನ್ನು ಬಳಸಿ ಇಡೀ ಮನೆಯ ಇಂಟರ್ನೆಟ್ನಲ್ಲಿ ಅಶ್ಲೀಲ ಕಂಟೆಂಟ್ ಬರದಂತೆ ತಡೆಯಬಹುದು ಅನ್ನುವಂಥ ವಿಚಾರಗಳು ಕೂಡ ಇದೆ. ಹೀಗಿರುವಾಗ ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಂದರೆ, ಅಂದರೆ ಮಕ್ಕಳು ಮೊಬೈಲ್ನಲ್ಲಿ ಅತಿ ಹೆಚ್ಚಾಗಿ ಏನು ಮುಳುಗಿ ಹೋಗಿರ್ತಾರೆ, ಅವರನ್ನು ಅದರಿಂದ ಹೊರತರುವುದಾದರೂ ಹೇಗೆ ಅನ್ನುವಂತಹ ವಿಚಾರಗಳನ್ನು ನೀವು ತಿಳಿಸೋದಿದ್ರೆ ಕರೆ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಮಕ್ಕಳು ಅತಿಯಾಗಿ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಅದರಲ್ಲಿ ಅಶ್ಲೀಲ ವಿಚಾರಗಳನ್ನು ನೋಡಿ ಬೇರೆ ಬೇರೆ ರೀತಿಯಲ್ಲಿ ಪ್ರೇರೇಪಿತರಾಗ್ತಿದ್ದಾರೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಅದಕ್ಕೆ ಒಂದಿಷ್ಟು ಉದಾಹರಣೆಗಳು ಕೂಡ ಇದೆ. ಪ್ರತಿ ದಿನ ಅಥವಾ ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಘಟನೆಗಳೆಲ್ಲ ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ, ಕಳೆದ ವಾರಗಳಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ಘಟನೆಗಳು ನಡೆದಿದೆ. ಅದು ಉತ್ತರ ಪ್ರದೇಶದಲ್ಲಿ ಅಂತಲ್ಲ, ನಮ್ಮ ನಿಮ್ಮಲ್ಲೂ ಕೂಡ ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇರುತ್ತೆ. ಆದರೆ ಇಷ್ಟೆಲ್ಲ ಆಗುತ್ತೆ, ಮಕ್ಕಳು ಹೆಚ್ಚಾಗಿ ಮೊಬೈಲಿಗೆ ಗೀಳಾಗಿದ್ದಾರೆ, ಮೊಬೈಲ್ನ ಗೀಳಿನಿಂದ ಇದ್ದಾರೆ ಅಂತ ಇದ್ದಾಗ ಆ ಒಂದು ಗೀಳಿನಿಂದ ಹೊರ ಬರುವಂಥದ್ದು ಅಥವಾ ಅವರನ್ನು ಹೊರಗೆ ತರುವಂಥದ್ದು ಹೇಗೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಮಕ್ಕಳು ಅದಕ್ಕೆ ಬಲಿಯಾಗುವಂಥದ್ದನ್ನು ನೋಡ್ಬೋದು. ಆದರೂ ಕೂಡ ನಂತರ ಅವರನ್ನು ಹೇಗೆ ಅದರಿಂದ ತರುವುದು ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕಾದಂಥ ಅಗತ್ಯತೆ ಇವತ್ತಿನ ದಿನಗಳಲ್ಲಿ ಇರುವಂಥದ್ದು. ಹೀಗಿರುವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. 6364249449 ಈ ಒಂದು ಸಂಖ್ಯೆಗೆ. ಈಗ ಮುಖ್ಯವಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸಬೇಕಾಗುತ್ತೆ. ಈಗ ನೋಡಿರ್ಬೋದು ನೀವು, ಮಕ್ಕಳನ್ನು ಗಮನಿಸಿ, ಯಾವ ಮಕ್ಕಳಾದರೂ ಕೂಡ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಪುಸ್ತಕವನ್ನು ಓದುವಂತಹ ಮಕ್ಕಳಿದ್ದಾರೆಯಾ? ಇದ್ದರೆ ಭಾರೀ ಕಡಿಮೆ. ಬೇರೆ ಅಂದರೆ ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕಗಳು ಮಾತ್ರ ಪುಸ್ತಕ ಅಂತ ಆಗಿದೆ ಹೊರತು ಇತರೆ ಪುಸ್ತಕಗಳು ಅದು ಪುಸ್ತಕ ಜ್ಞಾನವನ್ನು ಹೆಚ್ಚಿಸುತ್ತೆ ಅನ್ನುವಂಥ ಅದೆಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ಹಾಗಿರುವಾಗ ಪಠ್ಯಪುಸ್ತಕ ಮೊಬೈಲನ್ನು ಬಿಟ್ಟು ಅಥವಾ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಯಾವ ಪುಸ್ತಕವನ್ನು ಓದುವಂತಹ ಹವ್ಯಾಸಗಳು ಕಡಿಮೆ ಆಗಿದೆ. ಅದೇ ರೀತಿ ಇತರೆ ಹವ್ಯಾಸಗಳಲ್ಲೂ ಕೂಡ ಆಸಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಯಾಕಂದರೆ ಮೊಬೈಲ್ನಲ್ಲಿ ಇರೋದ್ರಿಂದ ಇತರೆ ಹವ್ಯಾಸಗಳಲ್ಲಿ ಆಸಕ್ತಿಗಳಿಲ್ಲ. ಆದರೂ ಆ ಒಂದು ಆಸಕ್ತಿಯನ್ನು ಅವರಲ್ಲಿ ಬೆಳೆಸಬೇಕು. ಮುಖ್ಯವಾಗಿ ದೈಹಿಕ ಚಟುವಟಿಕೆಗಳಿಗೆ ಅವರನ್ನು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆಗಳಿಲ್ಲ, ಮನೆಯೊಳಗೆ ಅಥವಾ ಶಾಲೆಯ ಒಳಗಡೆ ಇರುವಂಥದ್ದು. ಕೆಲವೊಂದು ಶಾಲೆಗಳಲ್ಲಿ ದೈಹಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ಬೋದು. ಆದರೆ ಇನ್ನು ಕೆಲವು ಕಡೆಗಳಲ್ಲಿ ಅಷ್ಟು ದೈಹಿಕ ಚಟುವಟಿಕೆಗಳಿಗೆ ಏನು ಮಾನಸಿಕವಾಗಿಯೇ ಮಕ್ಕಳನ್ನು ತಯಾರು ಮಾಡ್ತಿದ್ದಾರೆ ಹೊರತು ದೈಹಿಕವಾಗಿ ತಯಾರು ಮಾಡ್ತಿಲ್ಲ. ಹಾಗಿರುವಾಗ ಭೌತಿಕವಾಗಿ ಕೆಲವು ಬದಲಾವಣೆ ತರುವುದರ ಮೂಲಕ ಮಕ್ಕಳ ಗಮನವನ್ನು ಮೊಬೈಲ್ನಿಂದ ಬೇರೆಡೆಗೆ ಸೆಳೆಯಬಹುದು. ಪ್ರಮುಖವಾಗಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ದೈಹಿಕವಾಗಿ ದಣಿದಾಗ ಮೊಬೈಲ್ ನೆನಪಾಗುವುದಿಲ್ಲ. ಕತೆ ಕಾದಂಬರಿಯಂಥ ಪುಸ್ತಕ ಓದುವುದನ್ನು ಅಭ್ಯಾಸ ಮಾಡಿಸಿ ಸಂಗೀತ ನೃತ್ಯ ಚಿತ್ರಕಲೆಯಂಥ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿದರೆ ಮೊಬೈಲ್ ಗೀಳು ಬಿಡಬಹುದು ಅಂತ ಮಕ್ಕಳ ಮನೋವೈದ್ಯ ತಜ್ಞರು ಕೂಡ ಈ ಬಗ್ಗೆ ಹೇಳ್ತಾ ಇರುವಂಥದ್ದು. ಇನ್ನು ಜಾಲತಾಣಗಳಲ್ಲಿ ಕೂಡ ಅಷ್ಟೇ, 18+ ಕಂಟೆಂಟ್ಗೆ ನಿಷೇಧಿಸಬೇಕು. ಪ್ರಸ್ತುತ ಕಾಲಮಾನದಲ್ಲಿ ಸಾಮಾಜಿಕ ಜಾಲತಾಣ ಆ್ಯಪ್ಗಳನ್ನು ಬಳಸಿದವರೇ ಇಲ್ಲ. ಸುಮಾರು 30%+ ಮಕ್ಕಳು ತಮ್ಮದೇ ಆದ ಸ್ವತಂತ್ರ ಸ್ಮಾರ್ಟ್ಫೋನ್ಗಳನ್ನು ಹೊಂದಿದ್ದಾರೆ. ಈ ನಡುವೆ ಇತ್ತೀಚೆಗೆ ಜಾಲತಾಣಗಳಲ್ಲೂ ಕೂಡ ಅಶ್ಲೀಲ ಕಂಟೆಂಟ್ಗಳು ಹೆಚ್ಚಾಗಿವೆ. ಮಕ್ಕಳು ಕೆಲವೊಂದು ಆ್ಯಪ್ಗಳನ್ನು ಬಳಸುವಾಗ ಅದರಲ್ಲಿ ಬರುವಂಥ ಅಶ್ಲೀಲ ಜಾಹೀರಾತುಗಳು ರೀಲ್ಗಳಿಗೆ ಹೆಚ್ಚು ಆಸಕ್ತರಾಗ್ತಾ ಇದ್ದಾರೆ. ಇಂತಹ ಕಂಟೆಂಟ್ಗಳಿಗೆ ಅಂತಹ ಜಾಲತಾಣಗಳ ಮಾತೃಸಂಸ್ಥೆಗಳೇ ನಿಯಂತ್ರಣವನ್ನು ಹೇರಬೇಕು ಅನ್ನುವಂಥ ವಿಚಾರಗಳಿದ್ದು, ಇನ್ನು ಮಕ್ಕಳೊಂದಿಗೆ ಮುಕ್ತವಾಗಿ ವಿಚಾರವನ್ನು ಹಂಚಿಕೊಳ್ಬೇಕಾಗುತ್ತೆ. ಮಕ್ಕಳು ಒಂದು ವೇಳೆ ಅಶ್ಲೀಲ ವಿಡಿಯೋ ಚಿತ್ರಗಳನ್ನು ವೀಕ್ಷಿಸುವಂಥ ವ್ಯಸನಕ್ಕೆ ಬಿದ್ದಿರೋದು ಗೊತ್ತಾದಲ್ಲಿ ಪೋಷಕರು ಅವರೊಂದಿಗೆ ಮುಕ್ತವಾಗಿ ಮಾತನಾಡಬೇಕು. ಒಂದಿಷ್ಟು ಇಂಟರ್ನೆಟ್ ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇಂಟರ್ನೆಟ್ಟಲ್ಲಿ ಕಾಣುವ ಎಲ್ಲ ವಿಷಯಗಳು ನಿಜವಲ್ಲ ಮತ್ತು ಅವು ಅವರ ವಯಸ್ಸಿಗೆ ಸೂಕ್ತ ಅಲ್ಲ ಅನ್ನೋದನ್ನು ತಿಳಿ ಹೇಳಬೇಕು. ಈ ರೀತಿ ವಿಷಯಗಳನ್ನು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ನೋಡಿದರೆ ಏನು ಶಿಕ್ಷೆ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಇನ್ನು ಕೆಲವೊಂದು ವೆಬ್ಸೈಟ್ಗಳು, 820+ ವೆಬ್ಸೈಟ್ಗಳು, 400 OTTಗಳು ನಿಷೇಧ. ಅಶ್ಲೀಲ ವಿಷಯಗಳಿಗೆ ಸಂಬಂಧಿಸಿದಂತೆ 2018 800+ ವೆಬ್ಸೈಟ್ಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಜೊತೆಗೆ 2024-26 ಅವಧಿಯಲ್ಲಿ ಕೇವಲ ವೆಬ್ಸೈಟ್ಗಳು ಮಾತ್ರವಲ್ಲದೆ ಅಶ್ಲೀಲ ಕಂಟೆಂಟ್ಗಳನ್ನು ಪ್ರಸಾರ ಮಾಡ್ತಾ ಇದ್ದಂತಹ ಒಂದಿಷ್ಟು ಹುಲ್ಲು ಆಲ್ಟೆ ಡ್ರೀಮ್ಸ್ ಫಿಲಮ್ಸ್ ಅದೇ ರೀತಿ ಕೆಲವೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಕೂಡ ಅವುಗಳ ಆ್ಯಪ್ಗಳನ್ನು ಕೂಡ ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಪ್ಲೇಸ್ಟೋರ್ನಿಂದ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಹೀಗಿರುವಾಗ ಇಂತಹ ಒಂದಿಷ್ಟು ಕೆಲಸಗಳಾಗ್ತಾಯಿದ್ರೂ ಕೂಡ ಆದಷ್ಟು ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸುವಂಥದ್ದು ಅತಿ ಅಗತ್ಯ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಯನ್ನು ಹಂಚ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಮೊಬೈಲ್ ಬಳಕೆ ಮಕ್ಕಳ ಒಂದಿಷ್ಟು ಮಾನಸಿಕ ಏನು ಮನಸ್ಥಿತಿಗಳು ಒಂದಿಷ್ಟು ಬದಲಾಗ್ತಾ ಇದೆ, ಬೇರೆ ಬೇರೆ ರೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ಇದು ಪ್ರೇರೇಪಣೆಯನ್ನು ನೀಡ್ತಾ ಇರುತ್ತೆ. ಹಾಗಿರುವಾಗ ಅದರಿಂದ ಹೊರಬರುವುದು ಹೇಗೆ, ಮಕ್ಕಳನ್ನು ಹೊರ ತರುವುದು ಹೇಗೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡ್ಬೋದು. ಕರೆ ಮಾಡಿ ಮಾತಾಡಿ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಮಕ್ಕಳ ಮೊಬೈಲ್ನ ಬಳಕೆ ಏನಿದೆ ಅದನ್ನು ಕಡಿಮೆ ಮಾಡುವುದಕ್ಕೆ ಏನೆಲ್ಲ ಮಾಡಬಹುದು ಅಥವಾ ಯಾವ ರೀತಿಯ ಅಲ್ಲಿ ಅದನ್ನು ಬಳಕೆ ಮಾಡ್ತಾರೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ತಿಳಿಸ್ತಾ ಇದೆ. ಇನ್ನು ನೋಡಬೇಕು ಅಂತಿದ್ರೆ ಈಗ ಅಶ್ಲೀಲ ವಿಡಿಯೋಗಳ ವೀಕ್ಷಣೆಗಳೆಲ್ಲ ಆಗುತ್ತೆ, ಅದರಿಂದ ಒಂದಿಷ್ಟು ಪ್ರೇರೇಪಿತರಾಗಿ ಬೇರೆ ಬೇರೆ ರೀತಿಯ ಕೃತ್ಯಗಳನ್ನು ಎಸಗುವಂತಹ ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ತಿಳಿಸ್ತಾ ಇದ್ದೀನಿ. ಹೀಗಿರುವಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾನ್ ಸೌಖ್ಯ ಐರನ್ ಚೊಲ್ಲರ್ ಪಲ್ಲೆ ನಳ್ಳಕ್ಕ
1: ಜೋಕ್ಲಿ ಜಾಸ್ತಿ ಆಗ್ತಿಂಡಿ. ಮೊಬೈಲ್ ಕೈಟ್ ಅವು ಬುಡ್ಪುಣೇಜ್ಜಿರ ಕೆಲ ಜೋಕ್ಲ ತುಯ್ಯೇ ಬೋರ್ಪುಣೇಜ್ಜಿರ ಅಪ್ಪ ಎಲ್ಲ ಬಿಟ್ಟು ಪದಿಪ್ಪೇರಿ ಅಂಚ ಐನು ಸಾದ ಮಲ್ಪುಡಿ ಅಂಡ ಪಚ್ಚಾರ ಮಲ್ಪುಡಿ ಅಂಚ ಪಂಡ ಕಾಲೇಜ್ ಶಾಲೆಗಿಂದ ಅಂಗನಾಡಿ ಪುರ ಹೋಗಿರತ್ತ ಅಂಗನಾಡಿ ಶಾಲೆದ ಕಾಲೇಜ್ ಇಡಬರ ಅಂಚ ಪಣ್ಣ ತಿರುಪಾಂಡ ಸುದ್ದಿ ಮುಟ್ಟಾಂಡ ಅಂತ ತಾರೀಕು ಹೋಗೋದ ಗೊತ್ತು. ಇಷ್ಟ ಪಾತ್ರ ನಮ್ಮ ನಾಲ್ಕು ಜನ ಪಾತ್ರ ಬುಡ್ಪಾಯ್ತು
0: ಅಂದಂದಂದ್ರೆ
1: ಖಂಡಿತ
0: ಖಂಡಿತ ನಿಜ
1: ಮಲ್ಪಣ
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಓಕೆ. ಇದು ನಳಿನಿ ಅವರು ಕೇಳ್ತಾ ಇರುವಂತದ್ದು ಏನಂದ್ರೆ, ಅಂತಹ ಎಲ್ಲ ವಿಚಾರಗಳನ್ನ ಯಾಕೆ ಅದರಲ್ಲಿ ಇಡಬೇಕಿತ್ತು ಮೊಬೈಲ್ ಅಲ್ಲಿ ಅಂತ. ಮೊಬೈಲ್ ಅನ್ನೋದು ಕೇವಲ ಕಾಲ್ ಮಾಡೋದಕ್ಕೆ ಸಾಕಾಗ್ತಿತ್ತು ಅಂತ. ನಿಜವಾಗ್ಲೂ ಹೌದು ಹೇಳೋದಿದ್ರೆ, ಕಾಲ್ ಮೊಬೈಲ್ ಅನ್ನುವಂಥದ್ದು ಕೇವಲ ಕರೆ ಮಾಡೋದಕ್ಕೆ ಬಳಕೆ ಆಗ್ತಿದ್ರೆ ಅದೆಷ್ಟೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆದರೆ ಈಗ ಏನಂದರೆ, ದಿನ ಹೋದ ಹಾಗೆ ಬೇರೆ ಬೇರೆ ರೀತಿ ಅದರಲ್ಲಿ ಅಪ್ಲಿಕೇಶನ್ಗಳೆಲ್ಲ ಬರ್ತಾ ಇರುತ್ತೆ. ಮಕ್ಕಳು ಇದರಿಂದ ಪ್ರೇರೇಪಿತರಾಗ್ತಾರೆ. ಇದೆಲ್ಲವೂ ಪೋಷಕರು ಇದರ ಬಗ್ಗೆ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ, ನಮಸ್ತೆ.
2: ಗುರು ಗೌರಂಗ ಗದಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾಯಿನಿ ಮಂಗಳಾಂಬಿಕೆ ಮಂಗಳೂರು ಕದ್ರಿಮಂಜನ ಸಿಂಗ್ ಕಾತ್ಯಾಯಿನಿ ಮಂಗಳೂರಿಂದ ಇವತ್ತು ಶುಭಾಶಯ. ಇವತ್ತಿನ ಒಂದು ಸ್ನಾನ ಉತ್ಸವ ಜಗನ್ನಾಥಪುರಿ ಜಗನ್ನಾಥ ದೇವರ ಎಲ್ಲರಿಗೂ ಶುಭಾಶಯ ಅಭಿನಂದನೆಗಳು. ಇದು ನೀವು ಈಗ ಹೇಳಿದ್ದು ಹೇಗೆ ಅಂದ್ರೆ, ಅದು ತುಂಬಾ ಒಳ್ಳೆಯ ವಿಚಾರ ಹೇಳ್ತಾ ಇದ್ದೀರಿ. ಅದಕ್ಕೆ ಈಗ ನಾವು ಅದಕ್ಕೆ ಒಂದು ಏನು ಹೇಳುದಂದ್ರೆ, ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿಯೇ ಒಂದು ಹೈಯರ್ ಟೇಸ್ಟ್ ಉತ್ತಮವಾದ ರುಚಿ ಸಿಕ್ಕಿದ್ರೆ ಅವರು ಈ ಕಳಪೆ ಮಟ್ಟದ ಒಂದು ರುಚಿಗೆ ಹೋಗುದಿಲ್ಲ. ಉದಾಹರಣೆಗೆ ಹೇಗೆ ಹೇಳುದಂದ್ರೆ, ಈಗ ರಾಬ್ಡಿ, ಸಂದೇಶ್, ರಸಗುಲ್ಲಾ ಮತ್ತೆ ಸ್ವೀಟ್ ಬಾಲ್, ರೈಸ್ ಬಾಲ್ ಇಂಥದ್ದೆಲ್ಲ ಸಿಕ್ಕಿದಾಗ ಈ ಕಳಪೆ ಮಟ್ಟದ್ದು ಬಾಸಿದ ಅನ್ನ ಅಥವಾ ಇದಕ್ಕೆ ಯಾರು ತಿನ್ಲಿಕ್ಕೆ ಹೋಗುದಿಲ್ಲ. ಹಾಗೆ ಇದು ಸತಾನ್ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕಲ್ನ ರಸಾಯನ ಕಥಾ ಅಂತ ಹೇಳಿದ್ದಾರೆ. ಆ ಕೃಷ್ಣ ಕಥೆ, ನಾಮ, ರೂಪ, ಲೀಲೆ ಮತ್ತೆ ಆ ದರ್ಶನದಲ್ಲಿ ಎಂತ ಒಂದು ಟೇಸ್ಟ್ ಇದೆ ಅಂದ್ರೆ, ಮೈ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವೂ ಕೂಡ ರಂಜಿಸುವಂತ ರಾರಾಜಿಸುವಂತ ಟೇಸ್ಟ್ ಇದೆ. ಅದು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಆಗ್ಲಿ ಶಾಲೆಯ ಟೀಚರ್ಗಳಾಗ್ಲಿ ಅವರು ಕೊಟ್ರೆ ಮಕ್ಕಳಿಗೆ ಅದ ರುಚಿ ಸಿಕ್ಕಿದ್ರೆ, ಒಂದು ಕೌಮಾರಾವಸ್ಥೆಯಲ್ಲಿ 5ನೇ ವರ್ಷ ಅಥವಾ ಅದಕ್ಕಿಂತ ಮೊದಲೇ ಸಿಕ್ಕಿದ್ರೆ ಅವರು ಈ ಕಳಪೆ ಮಟ್ಟದ ಇದಕ್ಕೆ ಹೋಗುದಿಲ್ಲ. ಅದು ಬಹಳ ಮುಖ್ಯ ಆಗ್ತದೆ. ಈಗ ನೋಡಿ, ಈಗ ಉದಾಹರಣೆಗೆ ವೆಬ್ಸೈಟ್ ನೀವು ಹೇಳಿದ್ರಿ, ಈಗ ಒಳ್ಳೊಳ್ಳೆ ವೆಬ್ಸೈಟ್ ಗಳೆಲ್ಲ ಇದೆ. purebhakti.com ನೋಡಬಹುದು, ಅಥವಾ ಭಕ್ತಿ ರಸಾಯನ ಅಂತ ಇದೆ, ಅಥವಾ ಭಕ್ತ ಬಾಂಧವ್ .org ಅಂತ ಇದೆ. ಇಂಥದ್ರಲ್ಲೆಲ್ಲ ಒಳ್ಳೊಳ್ಳೆ ವಿಚಾರಗಳು, ಈವನ್ ಇಸ್ಕೋನ್ ಮೈಂಡ್ ಟ್ರೀ ಅಂತ ಇದೆ, ಫೋಲಿಯೋ ಅಂತ ಇದೆ, ಇದಕ್ಕೆಲ್ಲ ಎಕ್ಸ್ಪೋಸ್ ಮಾಡಬೇಕು ಶಾಲೆ. ಅದು ಡ್ಯೂಟಿ, ಕರ್ತವ್ಯ, ಟೀಚರ್ ಅಥವಾ ಗುರುಗಳಾಗ್ಲಿ ಇದು ಮೊದಲು ಮಾಡಿದ್ರೆ ಅವರು ಯಾಕೆ ಹೋಗ್ತಾರೆ ಇದ್ರಲ್ಲಿ ಅಷ್ಟು ಆನಂದ ಸಿಗುವಾಗ. ನೋಡಿ, ಒಂದೇ ಕೊನೆಯ ವಿಚಾರ ಹೇಳ್ತಾನೆ, ಸುಖಂ ಅತ್ಯಂತಿಕ ಜದ್ ಅತೀಂದ್ರಿಯ ಗ್ರಾಹ್ಯಂ ಅಂತ ಹೇಳಿದ್ದಾರೆ. ಅತ್ಯಂತ ತೀಕ್ಷ್ಣವಾದ ಸುಖ ಒಂದು ಸಲ ಸಿಕ್ಕಿದ್ರೆ ಅದು ಅತೀಂದ್ರಿಯ, ಅದು ಇಂದ್ರಿಯಕ್ಕೆ ಸಿಗುವಂತದ್ದಲ್ಲ, ಅದು ಅದು ಆತ್ಮಕ್ಕೆ ಸಿಗುವಂತದ್ದು. ಅದು ಒಂದು ಅವರಿಗೆ ರುಚಿ ಕೊಡಬೇಕು ಮೊದಲು. ಆಗ ಅವರು ಈ ಇಂದ್ರಿಯ ಸುಖದಲ್ಲಿ ಸಿಗುವಂತದ್ದು ಬಹಳ ಅಲ್ಪವಾದ ಕಳಪೆ ಮಟ್ಟದ ಒಂದು ಬಿಂದುವಿನಷ್ಟು ಹನಿಗೆ ಹೋಗುದಿಲ್ಲ. ಸಮುದ್ರದಷ್ಟು ಸುಖ ಸಿಕ್ಕಿದ್ರೆ ಬಿಂದಿಗೆ ಯಾರಾದ್ರೂ ಹೋಗ್ತಾರಾ? ಹಾಗೆ ಅದಕ್ಕೆ ಮೊದ್ಲು ಎಕ್ಸ್ಪೋಸ್ ಮಾಡ್ಬೇಕು, ಅದು ಮೊದ್ಲ ಕರ್ತವ್ಯ. ತಂದೆ ತಾಯಿ ನಾಮ ರೂಪ ಗುಣ ಇದಕ್ಕೆಲ್ಲ ಇಸ್ಕೊಂಡು ಮತ್ತೆ ಇಂತ ಗೌಡಿ ಮಠ IGBT ಇದೆಲ್ಲ ಪ್ಯೂರ್ ಭಕ್ತಿ .com ಅಲ್ಲೆಲ್ಲ ಅವರು ಇದ ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತದೆ ಇಂಥದ್ದೆಲ್ಲ. ಹೌದು, ಇದು ಇದು ನನ್ನ ಒಂದು ಇದು ಒಳ್ಳೆ ಉತ್ತಮ ಇದಾಗ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಹರೇ ಕೃಷ್ಣ, ರಾಧೆ ರಾಧೆ,
0: ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಇದು ಪ್ರೇಮ್ ಪ್ರದೀಪ್ ದಾಸ್ ಅವರು ಹೇಳುವಂಥದ್ದು ಏನಂದರೆ, ಸಣ್ಣ ವಯಸ್ಸಿನಲ್ಲಿ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ಮಕ್ಕಳನ್ನು ಹೋಗೋದಕ್ಕೆ ಪ್ರೇರೇಪಿಸಿದರೆ ಅವರು ಕೀಳು ಮಟ್ಟಕ್ಕೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಳ್ಳೆಯ ಒಂದು ಸದಭಿರುಚಿ ಇರುವಂತಹ ವಿಚಾರಗಳನ್ನು ಮಕ್ಕಳಲ್ಲಿ ತುಂಬಿದರೆ ಆ ಮಾರ್ಗದಲ್ಲಿ ಹೋಗ್ತಾರೆ. ಅದೇ ರೀತಿ ಇಂತಹ ಕೆಟ್ಟ ಚಾಳಿಗೆ ಅಥವಾ ಗೀಳಿಗೆ ಇಳಿಯೋದಕ್ಕೆ ಇಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು. ಧನ್ಯವಾದಗಳು ಪ್ರೇಮ್ ಪ್ರದೀಪ್ ದಾಸ್ ಅವರೇ. ಅದೇ ರೀತಿ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು 6364240449 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮಾತಾಡ್ತಿದ್ದೇನೆ ಏನಂದರೆ, ಭಾರತದಲ್ಲಿ 40% ಮಕ್ಕಳು ವೀಕ್ಷಣೆಯನ್ನು ಮಾಡ್ತಾರೆ ಅಂತ. ಭಾರತದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಬಳಸುವ ಮಕ್ಕಳಲ್ಲಿ 40%ಕ್ಕಿಂತ ಹೆಚ್ಚು ಮಕ್ಕಳು ಯಾವುದೋ ಒಂದು ರೂಪದಲ್ಲಿ ಅಶ್ಲೀಲ ಚಿತ್ರ ಹಾಗೂ ವಿಡಿಯೋ ಲಿಂಕ್ಗಳನ್ನು ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇದ್ದಾರೆ ಅಂತ ಚೈಲ್ಡ್ ರೈಟ್ಸ್ ಆ್ಯಂಡ್ ಯೂತ್ ಸಂಸ್ಥೆಯ ಸಂಶೋಧನೆ ಹೇಳಿದೆ. ಭಾರತ ಸರ್ಕಾರವು ಸಾವಿರಾರು ಅಶ್ಲೀಲ ವೆಬ್ಸೈಟ್ಗಳನ್ನು ನಿಷೇಧಿಸಿದ್ರು ಮಕ್ಕಳು VPN ಅಥವಾ ಫ್ರಾಕ್ಸಿ ಸರ್ವರ್ಗಳ ಮೂಲಕ ವೀಕ್ಷಿಸ್ತಾ ಇರುವಂಥ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಪ್ರತಿದಿನ 3 ಗಂಟೆ ಮೊಬೈಲ್ ಬಳಕೆಯಿಂದ ಭಾರತದ ನಗರ ಪ್ರದೇಶಗಳು ಸುಮಾರು 49%ರಷ್ಟು ಮಕ್ಕಳು ಪ್ರತಿದಿನ ಸರಾಸರಿ 3 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯವನ್ನು ಕೇವಲ ಸಾಮಾಜಿಕ ಜಾಲತಾಣ ಮೀಡಿಯಾ ಅದೇ ರೀತಿ ಗೇಮ್ಗಳನ್ನು ಆಡಲು ಕಲಿತಾರೆ ಅಂತ NCPCR ವರದಿ ತಿಳಿಸ್ತಾ ಇರುವಂಥದ್ದು. ಕೇವಲ 10%-20% ಮಕ್ಕಳು ಇಂಟರ್ನೆಟ್ಟನ್ನು ಶಿಕ್ಷಣಕ್ಕಾಗಿ ಬಳಕೆ ಮಾಡ್ತಾರೆ. 59% ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸ್ತಾರೆ. ಅದೇ ರೀತಿ ಪ್ರತಿದಿನವೂ ಸುಮಾರು 64% ಮಕ್ಕಳು ಗೇಮಿಂಗ್ಗಾಗಿ ಮೊಬೈಲ್ ಬಳಕೆ ಮಾಡ್ತಾರೆ ಅಂತ ವರದಿಗಳು ಕೂಡ ಹೇಳ್ತಾ ಇದೆ. ಇನ್ನು ಮಕ್ಕಳಲ್ಲಿ 28% ಮಂದಿ ಮೊದಲ ಬಾರಿಗೆ ಆಕಸ್ಮಿಕವಾಗಿ ಆನ್ಲೈನ್ ಅಶ್ಲೀಲ ವಿಡಿಯೋ ಚಿತ್ರಗಳನ್ನು ವೀಕ್ಷಿಸಿದ್ದಾರೆ. ಇನ್ನು 19% ಮಂದಿ ಬೇರೆಯವರಿಂದ ಪ್ರೇರಣೆ ಆದರೆ 19% ಮಕ್ಕಳು ಸ್ವತಃ ಆನ್ಲೈನ್ನಲ್ಲಿ ಹುಡುಕ್ತಾ ಇದ್ದಾರೆ ಅಂತ ವರದಿ ಹೇಳ್ತಾ ಇದೆ. ಬ್ರಿಟನ್ನ ಆಫ್ಕಾಮ್ ಸಂಸ್ಥೆಯ ಸಂಶೋಧನೆ ಪ್ರಕಾರ 8-14 ವರ್ಷದೊಳಗಿನ ಮಕ್ಕಳಲ್ಲಿ ಸುಮಾರು 8%ರಷ್ಟು ಮಕ್ಕಳು ಪ್ರತಿ ತಿಂಗಳು ಇಂತಹ ವೆಬ್ಸೈಟ್ಗಳಿಗೆ ಭೇಟಿ ನೀಡ್ತಾರೆ. ಇದರಿಂದ 8-9 ವರ್ಷದ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಒಂದಿಷ್ಟು ವಿಚಾರಗಳು ವರದಿಗಳ ಪ್ರಕಾರ ಈ ರೀತಿಯೆಲ್ಲ ಶೇಕಡಾವಾರು ಇಷ್ಟು ಇದೆ ಅಂತ ಹೇಳಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೀನಿ. ಮಕ್ಕಳನ್ನು ಹೇಗೆ ಹೊರತರ್ಬೋದು ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ತಿಳಿಸ್ತಾ ಇದೆ. ಅವರಿಗೆ ಪುಸ್ತಕವನ್ನು ಓದಿಸುವಂಥ ಹವ್ಯಾಸವು ಅಥವಾ ದೈಹಿಕ ಚಟುವಟಿಕೆಗಳಿಗೆ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವಂಥದ್ದು ಅಥವಾ ಮನೆಯಲ್ಲಿ ನಡೆಯುವಂಥ ಒಂದಿಷ್ಟು ಚಟುವಟಿಕೆಗಳು ಅದು ಬೇರೆ ಬೇರೆ ವಿಷಯಗಳನ್ನು ಕಲಿತುಕೊಳ್ಳುವಂಥದ್ದು ಮನೆ ಕೆಲಸಗಳನ್ನು ಕಲಿತುಕೊಳ್ಳುವಂಥದ್ದನ್ನೆಲ್ಲ ಮಾಡಿಸೋದ್ರಿಂದ ಮಕ್ಕಳು ಆದಷ್ಟು ಅದರಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂತಹ ಒಂದು ಮೊಬೈಲ್ನ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿಸ್ಬೋದು ಅವರಿಂದ ಅಂತ ಹೇಳ್ತಾ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಷಯಗಳು ನಿಮಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಯಾರಿಗಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡೋದಕ್ಕಿದ್ರೆ ಕರೆ ಮಾಡಿ ಮಾತಾಡಿ 6364240449 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಮೇಡಮ್, ನಾನೇ ಸತೀಶ್ ಕೈಯರ್ ಮತ್ತೆ ಮಾತಾಡ್ತಿದ್ದೇನೆ. ವಿಷಯ ಏನಂದ್ರೆ, ಇಲ್ಲಿ ಒಂದು ಕಡೆ ಏನಾಗಿತ್ತಂದ್ರೆ, ಮೊದ್ಲು ಮೊಬೈಲ್ ಫೋನ್ ಮುಟ್ಟಕ್ಕೆ ಬಿಡ್ತಾ ಇರ್ಲಿಲ್ಲ ಮಕ್ಕಳನ್ನೆಲ್ಲ. ಅವಾಗೇನಾಯ್ತು, ಈ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂದ್ಮೇಲೆ ಅವರಿಗೆ ಮೊಬೈಲ್ ತೆಗೆದುಕೊಳ್ಳುವುದು ಅನಿವಾರ್ಯವಾಯ್ತು.
0: ಹೌದು,
3: ಅವಾಗ ಮನೆಯವರೆಲ್ಲ ತುಂಬಾ ಭಯಭೀತಿ ಆದ್ರು. ಅಂದ್ರೆ ಮೊಬೈಲ್ನಿಂದ ಕೆಲವೊಂದು ಮಕ್ಕಳು ಏನೇನೆಲ್ಲ ಆಗಿದೆ, ಜೀವವನ್ನೆಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ ಅಂತ ಒಂದು ಇದು ನೋಡುವಾಗ, ನನ್ನ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ಅಂತ ಅವರಿಗೆ ಬೇಸರ ಆಗೋದಕ್ಕೆ ಶುರುವಾಯ್ತು. ಒಂದು ರೀತಿಯ ಭಯ ಕೂಡ ಆಗ್ತಾ ಇತ್ತು. ಅವಾಗ ಇವರು ಮಕ್ಕಳು ಏನ್ ಮಾಡಿದ್ರು, ಮೊಬೈಲ್ ಫೋನ್ ಅನ್ನ ಯಾವ ರೀತಿ ಉಪಯೋಗಿಸ್ಬೇಕಂತ ನಮ್ಗೆ ಗೊತ್ತು ಅಂತ ಮನೆಯವರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳ್ತಾನೆ ಇರ್ಲಿಲ್ಲ. ಅವರ ಮನೆಯಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ಭಯ ಆಗ್ತಿತ್ತು. ಅದೇ ರೀತಿ ಅವರು ಏನು, ಅವರೊಂದು ಹೆಣ್ಮಗಳು ಶಾಲೆಗೆ ಹೋಗ್ಬೇಕಿದ್ರೆ ಮನೆಯಲ್ಲಿ ಮೊಬೈಲ್ ಅನ್ನು ಬಿಟ್ಟು ಹೋಗ್ತಿದ್ರು. ಮತ್ತೊಂದು 2 ದಿವಸದಿಂದ ಮತ್ತೆ ಮೊಬೈಲ್ ಅನ್ನ ತಗೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಅವಾಗ ಮನೆಯವರಿಗೆ ಇನ್ನು ಕೂಡ ಜಾಸ್ತಿ ಹೆದರಿಕೆ ಇತ್ತು, ಇನ್ನು ಏನೆಲ್ಲ ಆಗ್ತದಂತ.
0: ಹೌದು,
3: ಮತ್ತೆ ಅವರು ಮನೆಗೆ ಬಂದು ಮೊಬೈಲ್ ಅಲ್ಲಿ ತೋರಿಸಿದೇನಂದ್ರೆ ಅವಳನ್ನು ಒಬ್ರು ಫಾಲೋ ಮಾಡ್ತಿದ್ರಂತೆ. ಅವಳು ಒಂಟಿಯಾಗಿ ಬರ್ತಾ ಇರ್ಬೇಕಿದ್ರೆ ಅವಳನ್ನು ಬೇರೆನೆ ಒಂದು ರೀತಿಯಲ್ಲಿ ಅವಳನ್ನ ನೋಡಿ ಅವಳನ್ನ ಹಿಂದೆ ಬರ್ತಾ ಇದ್ದನ್ನ ಅದನ್ನು ಅವಳು ನೋಡಿ ಒಂದು ಫೋಟೋ ತೆಗಿತೀನಿ ಅಂತ ಮೊಬೈಲ್ ಅನ್ನು ತಗೊಂಡೋಗಿದ್ವಿ. ಮತ್ತೆ ಅವರನ್ನು ಮನೆಯವರಿಗೆ ತೋರಿಸಿದ್ರು, ನನ್ನನ್ನು ಹೀಗೆಲ್ಲ ಮಾಡ್ತಾರೆ, ನನ್ಗೆ ಈ ರೀತಿಯೆಲ್ಲ ಉಪತಲೆಯನ್ನು ಕೊಡ್ತಾರೆ ಅಂತ ಹೇಳಿ ಮನೆಯವರಿಗೆ ತೋರಿಸಿ ಆ ಒಂದು ಫೋಟೋ ಮುಖಾಂತರ ಅವನಿಗೆ ಒಂದು ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು ಮೇಡಮ್. ನೋಡಿ ಮೊಬೈಲ್ ಅಲ್ಲಿ ಎಷ್ಟು ಒಂದು ಉಪಯೋಗ ಇದೆ ಅಂತ.
0: ಹೌದು.
3: ಮತ್ತೆ ಮನೆಯಲ್ಲಿ ಒಬ್ರು ಹೆಂಗಸರು ಕೂಡ ಒಬ್ರು ಇದ್ರಂತೆ. ಅವಾಗ ಯಾರೋ ಒಬ್ರು ಅಪರಿಚಿತರು ಮನೆಗೆ ಬಂದು ಸ್ವಲ್ಪ ನೀರು ಕೊಡಿ ಹಾಗೆ ಎಲ್ಲ ಕೇಳುವಾಗ ಇವರು ಅವರ ಒಂದು ಫೋಟೋವನ್ನು ತೆಗೆದಿದ್ರಂತೆ, ವಿಡಿಯೋ ಎಲ್ಲ ಮಾಡಿದ್ರಂತೆ. ನೀರು ಕೊಟ್ಟ ಮೇಲೆ ನೀರು ಕೊಟ್ರಂತೆ, ನೀರು ಕೊಟ್ಟರು ಕೂಡ ಸ್ವಲ್ಪ ನೀರು ಕುಡಿದು ಮತ್ತೆ ಅದನ್ನ ಅಲ್ಲಿ ಚೆಲ್ಲಿ ಮತ್ತೆ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ ಹಾಗೆ ಈಗೆಲ್ಲ ಕೇಳಿದ್ರಂತೆ. ಆ ಎಲ್ಲಾ ವಿಡಿಯೋಗಳನ್ನು ಇವರು ಹೆಂಗಸರು ವಿಡಿಯೋ ಮಾಡಿ ಮತ್ತೆ ಅವರೊಟ್ಟಿಗೆ ಬಾಗಿಲು ಹಾಕಿ ನಿಂತು ಆ ವಿಡಿಯೋನೆಲ್ಲ ಶೇರ್ ಮಾಡಿದ್ರಂತೆ, ಬೇರೆಯವರಿಗೆ ಶೇರ್ ಮಾಡಿ ಇಂಥವರೆಲ್ಲ ಬಂದಿದ್ದಾರಂತ. ಅವರನ್ನು ಕೂಡ ಒಂದು ಸೆರೆ ಹಿಡಿಯೋದಕ್ಕೆ ಈ ಮೊಬೈಲ್ ಫೋನ್ ಒಳ್ಳೆ ಕಾರಣವಾಗಿದೆ ಮೇಡಮ್. ನೋಡಿ ಏನು ನಾವು ಈಗ ನೋಡಿ ಎಷ್ಟು ಲಕ್ಷ ಲಕ್ಷ ಕೊಟ್ಟು ಮೊಬೈಲ್ ಫೋನ್ ತಗೊಳ್ತೀವಿ, ಆದ್ರೆ ಅದರ ಒಳಗಡೆ ಇರುವಂತ ಒಳ್ಳೆ ವಿಷಯ ಏನು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ನೋಡಿ ಒಂದು ಬಳ್ಳಿಯಲ್ಲಿ ಮಲ್ಲಿಗೆ ಹೂವು ಅರಳಿದರೆ ಅದರ ಕಮ್ಮನ ಅದರ ಪರಿಮಳವನ್ನು ಅರಿತುಕೊಳ್ಳುವಂತ ಶಕ್ತಿ ಆ ಮಲ್ಲಿಗೆ ಬಳ್ಳಿಗೆ ಇರುವುದಿಲ್ಲ.
0: ಹೌದು.
3: ಅದೇ ರೀತಿ ನಾವು ಕೂಡ ಇರಬಾರ್ದು. ಯಾಕೆಂದ್ರೆ ನಾವು ಎಷ್ಟೋ ಲಕ್ಷ ಕೊಟ್ಟು ಮೊಬೈಲ್ ಅನ್ನು ತಗೊಳ್ತೀವಿ, ಆದ್ರೆ ಅದರೊಳಗೆ ಇರುವಂತ ಆ ಒಳ್ಳೆ ವಿಚಾರ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು.
0: ಖಂಡಿತ ಖಂಡಿತ.
3: ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ, ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಧನ್ಯವಾದಗಳು ಸತೀಶ್ ಅವರೇ. ಓಕೆ, ಇದು ಸತೀಶ್ ಅವರ ಕೈಯಾರಿನಿಂದ ಕರೆಯನ್ನು ಮಾಡಿ ಒಂದಿಷ್ಟು ಉದಾಹರಣೆಗಳನ್ನು ನೀಡಿದರು, ಮೊಬೈಲ್ನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಒಂದಿಷ್ಟು ಉದಾಹರಣೆ ಸಹಿತ ಹೇಳಿದರು, ಘಟನೆಗಳನ್ನೆಲ್ಲ ವಿವರಿಸಿದರು. ಅದೇ ರೀತಿ ಏನು ಇದು ಮಕ್ಕಳಿಗೆ ಮೊಬೈಲನ್ನು ಕೊಡುವಂಥದ್ದು ಏನು ಅದರಲ್ಲಿ ಎಷ್ಟು ಉಪಯೋಗ ಇದೆ ಅಥವಾ ಅದರಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಕೂಡ ಒಂದು ಉದಾಹರಣೆ ಮೂಲಕ ಹೇಳಿದರು, ಒಂದು ಹೆಣ್ಣು ಮಗುವಿಗೆ ಸಂಬಂಧಪಟ್ಟು. ಅದೇ ರೀತಿ ಆದರೆ ಆದಷ್ಟು ಮಕ್ಕಳನ್ನು ಮೊಬೈಲ್ನಲ್ಲಿ ಏನು ನೋಡ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮೊಬೈಲನ್ನು ನೀಡುವಂಥದ್ದು ಅತಿ ಉತ್ತಮ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂದರೆ ಅದರಲ್ಲಿ ಸಿಗುವಂತಹ ಒಂದಿಷ್ಟು ಏನು ಕಂಟೆಂಟ್ಗಳೇನಿದೆ ಅದು ಮಕ್ಕಳಿಗೆ ಉಪಯುಕ್ತವಾ ಅನ್ನೋದನ್ನು ನೋಡಿ ಗಮನಿಸಿ ಆದಷ್ಟು ಮಕ್ಕಳ ಮೇಲೆ ಒಂದು ಕಣ್ಣನ್ನು ಇಟ್ಟು ಅವರಿಗೆ ನೀಡುವಂಥದ್ದು ಉತ್ತಮ. ಅಗತ್ಯ ಇಲ್ಲ ಮೊಬೈಲ್ ಅನ್ನುವಂಥದ್ದು, ಆದರೂ ಕೂಡ ಏನು ಶಿಕ್ಷಣಕ್ಕೆ ಅದನ್ನು ಬಳಕೆ ಮಾಡ್ತಾರೆ ಅಂತಿದ್ರೆ ಆ ರೀತಿ ಅವರಿಗೆ ಅದನ್ನು ನೀಡಿ ಅವರನ್ನು ಆದಷ್ಟು ಮೊಬೈಲ್ನಿಂದ ದೂರ ಇರಿಸುವ ಹಾಗೆ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಜನಧನಿ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಒಂದಿಷ್ಟು ವಿಷಯ ಮಾತಾಡಿದೆ. ಅದೇ ರೀತಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
2: ಎದುರು ನಿಕಲ ಇಂಚಿನ ಪಂತ ಕಟ್ಟ್ಯಾರ ಯಾಕಡೆ ಹೊರ ಸಂಖ ಕಟ್ಟಿಯ ಬಂದ ಹೊರ ಕಟ್ಟಿನಾಗ ಎದುಸಲ ಸಂಖ ಕಟ್ಟ್ಯಾರ ಬಲ್ಯ
3: ಅದು ಕಟ್ಟ್ಯಾರ ಕಟ್ಟೋಲಿ ಅಣ್ಣ ಅಗತ್ಯ ತೋಜಿ
2: ಎಂಕು ಬೋಡತ್ತ ನಿನ್ನ ಈ ಸಂಖ ಕಟ್ಟಿನ ಅಂದಾಪನ್ ಪುನಸ ದಾಯ ಪಂಡೇನು ಮೂಲು ಒಂಜಾನಲ್ಲ ಪಗರಿ ತೋಜಂದುಂಡ ಸುತ್ತಲ
3: ಅವು ಅಡಿಗೆ ಮುಗಿತೀನಿ
2: ಅಪ್ಪಗ ಯಾನು ಎಂಚ ನಂಬುನುಂದೇನು
3: ಬೊಲ್ಲೋಗು ಸಿರೆಟ್ ಹೋದಾತನು
2: ಇತ್ತ ಈ ಕಟ್ಟಿಯ ಬನ್ಪ ಇಂಬೆ ಕೊಲ್ತಿನೇನು ಯಾನು ತೂತೇನಾ
3: ಸ್ವಾಮಿ
2: ಓ
3: ಈರಪ್ಪಗ ತೂಡು ಅಂದ ಇರಿಗಾಸೆ
2: ಎನ್ನ ಕಣ್ಣಿ ಕೊಂಚ ಪ್ರಾಯದ ಬರನೆಂದ ನಂಜಿ ತೂದು ಹೋಕ ಅಂದ
3: ಪಂಡ ಈರ್ನ ಅನುಭವಡು ಮಾತ ತೂತಾರು ಕಡಲಿಗೆ ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
2: ಎನ್ನ ಇತ್ತದ ಆಸೆದ ಅದ ಗೊತ್ತುಂಡ
3: ಎಂಚಿನ
2: ನಿಕುಲ್ ಈರ್ವೇರ್ನ ಪೊರ್ಲು ತೂಕ ಅಂದ
4: ನಮ್ಮ ಪೊರ್ಲು ತೂಯರ್ನೆ ವೈದ್ಯ
2: ಪೊರ್ಲು ಬಂಡ ಎಂಚ ಬಿರ್ಸಾಜಿಗೆ ಅದ ಪೊರ್ಲು
3: ಅಂದ
2: ಅರ್ಜುನೆ ಬಂಡ ಎಂಚ ನಿವರ ತೂತ
4: ಇತ್ತೆ ಒಂಜಿ ಸಂಗತಿ ಅವಳು
2: ಎಂಚ
4: ಇಂಬೇರು ಪೊರ್ಲು ತೂಯರ ಬತ್ತಿನಾರ ಅತ್ತು ಸಾಕ್ಷಿಗುಂತೆರ ಬತ್ತಿನಾರ
2: ಅತ್ತ ಆ ಪೊರ್ಲು ತೂದೆ ಅಯ್ಯ ನ್ಯಾಯ ತೀರ್ಮಾನ ಮಲ್ಪು
4: ಅತ್ತ ಸಾಕ್ಷಿ ಉಂತೋಡುಂದಂಡ ಅಯ್ಯ ಕೊಂಚ ಕ್ರಮ ಇದ್ಯಾಯ
3: ಅದು ಉಂಡು
4: ಬಿರಾಣಿ
3: ಸಾಕ್ಷಿ
4: ಇಂಬೇರ ಆಪುಂಡೋ
2: ನಾನೇ ಒಂದೆ
4: ಪ್ರಾಯ ಸಾಕ್ಷಿ ಆಪುಂಡೆ
3: ಒಂಟಿ ಬಿರಾಣಿ ಒಂಟಿ ಬಿರಾಣಿ ಯಾರು ಪ್ರಾಯದಾರು ಜೋಕ್ಲು ಮಿನಿ ಉಪ್ಪು ಅರೆಗು
4: ಅಂದಂದು
2: ಎಂಕ್ ಪಿರಾಯ
4: ಇರೆಗೆ ಜೇವಿತ್ತಿನ್ಲ ಸಾಕ್ಷಿ ಬಂದ್ರೆ ಅಬ್ಜಿ
2: ಯಾನೊಂಜಿ ಪನ್ನೋಡ ಏನನ್ನ ಪ್ರಾಯದ ಎಂದು ಬಂಡ
4: ಎಲ್ಲ ಗಟ್ಟಿ ಮುಟ್ಟದ ಜವಣಿ ದೇವನದಲ್ಲ ಗಂಟು ಕಟ್ಟುವಲ್ಲಿ ಬಂಡದು
2: ಅಂದಪ್ಪ ಅರ್ಜುನ ಏನನ್ನ ಪ್ರಾಯದ ಎಂದು ಬಂದ್ಪುನ ತನಿಕುಲು
3: ಅಂದು
2: ಇತ ಈ ತೂಕುಲಾಗಿನಾಗ ಏನ ಅವೇ ಪಡ್ತಕ್ಕೆ ಬತ್ತೆ ಇಂಚ ಗೊತ್ತುಂಡ ಓ ತರೇಟ ನಿಕ್ ದೇವಲ್ಯ ತೋಜೊಂದುಂಡ
3: ಅಂದು
2: ಅಲ್ಪ ಪೂಜೆ ಕರಿತೊಂದಿತ್ತೀನ ಯಾನ್ ಆತು ದೂರ ಡಂಗ್ ಪುಗೆ ಲಕ್ಕುನ ತೋಜಿನಿ
4: ನಿನ್ನ ಅಗುಡೆದ ಪುಗೆ ಅಡೆ
2: ಅಗುಡೆದ ಪುಗೆನೆ ತೂತು ದಾದಾ ಒಂದು ಲಕ್ಕೊಂದು ತೂಂದು ಬತ್ತಿನ ಇಡೇ ಮುಟ್ಟ ಬತ್ತು ನಾನ ರಟ್ಟೆ ಪೊಟ್ಟೆ ಕಟ್ಟಿಂಡುಂದಾಯ್ಜ
4: ಅಪಂಡ ಮೇರು ಪರಬೆ ಬೇರೆ ಬಂಡ ಗೇನೋಡು ಬರಬೆ ಎಂದು ಲೆಕ್ಕ
3: ಈ ಪುಗ್ಗೆ ಅಂಚ ತೋಜಿನ ಪಾಕ ಜನ ಫಾರು ಬರೋಡಿತನು
4: ಅಣ್ಣ
3: ಮೇರೆ ಮಾತ್ರ ತೋಜಿನಿ
4: ಮೇರೆಗೆ ಮಾತ್ರ ತೋಜಿನಿ
3: ಅವಾಗ ವಿಶೇಷ ಉಂಟು
4: ಆ ವಿಶೇಷ ಬಂಡ ಮಧ್ಯಾಹ್ನ ಮುಟ್ಟೋ ಮಾತಿರ್ಲ ನಿದ್ರೆ ದಿಪ್ಪೇರು
3: ಅಂದು
4: ಇಂಬೇರವರಿ ಕುಲ್ದೇರು ತೋಜುಣಿ ಏರು ಬರ್ಪೇರು
3: ಮೇರೆಗೆ ಅಭ್ಯಾಸ ಇದ್ದದ ಅಣ್ಣ
4: ಓ
3: ಸ್ವಾಮಿ
2: ಓ
3: ಅಪಗಂಡ ಇತ್ತ ಈರೆಗೆ ತುಯ್ಯರ ಬಡದು ಕಟ್ಟುನಿ ಎಂದು ಒಂಜಿ ಪ್ರಾಯದ ಪೋಕುಗು ಯಾನು ಸೈಪುನ ಕಾಲುಡು ಒಂಜಿ ಬಿರಣನ ಆಸೆನು ದಾಯ ಹತ್ತಿಂದು ಬನೋಡು
2: ಒಂಜಿ ಸಂಕ ಕಟ್ಟುನ ತೂಕ
3: ಯಾನು ಮಲ್ಪೋಲಿ ಅಂಡ ಅಯ್ಯಲ್ಲೇ ದಾನಿ ಬನ್ವೆ ತುಲೆ ಬದುಕಿರ ಬಡದು ಕಟ್ಟಿ ಎಂದು
4: ಅತಿರೆಗೆ ಸಾಲ ಇಜ್ಜತ್ತೆ ಏರೆಗೆ ಸಾಲ ಮಿನಿಜ್ಜತ್ತೆ
2: ಒಂಜಿ ಪ್ರಾಣಡಕ್ಕೆ ಪ್ರಶ್ನೆನೆ ಅಂದು
4: ಅತ ಸಾಲ ಇತ್ತಿನ ಎಲ್ಲ ಸಾಕ್ಷಿ ಅಂತಾರೆ ಆ ಪೂಜಿ ಇಂದು
2: ಸಾಲದ ಆಲಕ್ಕಿ ದೇವಲ್ಲಿಡು ಪೂಜೆ ಮಲ್ಪು ನೇರ್ದವರೆ ಬೊಡು ಬೊಡಿ ತಿನ್ನ ಅದ್ಯಾನ ಮಲ್ತಿ ದೀರ್ತೆ ದೇವರದ ಇಟ್ಟು
4: ಆತು
3: ಎಡ್ಡ ಜಾಗೆ
4: ಅಂದು
2: ಅಂಚಾದ ಆಧಾರ ಬೆಚ್ಚೆಜ್ಜಿ
3: ಅಪಗಂಡ ಒಂಜಿ ಮಲ್ಪುಗ ಈತ ಯಾನ್ ಕಟ್ಟೋಲಿ
2: ಈತ ಎನ್ನ ಪಾತ್ಯರ ಗೊಪ್ಪೆ ಅಪಗ
3: ಆಂಡ ಆಯೆ ಒತ್ತು ನೋಡು
2: ಉಂತ ಅಡ ಯಾನ್ ಪಾತ್ಯರ ಅಂದಪ್ಪ ಯಾನ್ ಈತು ಪಾತ್ಯರ್ನಿಕ್ ಕಡೆ ಕಾಯಂಗಿ ಎನ್ನ ಕಡೆಕ್ ಬತ್ತಿ ಹನುಮಂತ ಈ ಪಂಡ ಮೂಜಿಸಲ ಕಟ್ಟಿ ಮೂಜಿಸಲ ರಾಮನಾಮ ಪಂಡ ಪೊಲ್ತು ಮಾಡಿ
4: ಇತ್ತೆ ಒಂಗಿ ವೇಳೆ ಆಯ ಕಟ್ಟು ಎಂದಂಡ ಇರ್ನ ಪಾತೆರಿಗೆ ಬಿಲ ಕೊಡುದು ಯಾನು ಪೊಲಿಪೆರೆ ಅಂತ ಇರಲಿ ಎನ್ನದಾಲ ಅಡ್ಡಿ
2: ಕಾರು
3: ಬತ್ತೇ

0: ಸ್ವಾಮಿ,
1: ಓ
0: ದೇವರನ್ನ ಚಾಕರಿ ಮಲ್ಪನಂಚಿನ ಬಿರಣೆ ಇರು.
1: ಹ್ಮ್,
0: ಪ್ರಾಯದ ಪೋಕುಗೂ ಇಂಚಿನ ಒಂಜಿ ಸಂಗತಿ ಆತನ ಬಂದ ತೂವಡು ಬಂದ್ಪುನಂಚಿನ.
1: ಹ್ಮ್,
0: ಅಂಗಿ ತೋಜಾಯರು ಬದುಕಿರ ಬೋಡದು ಪಾರ್ತೆ ಮಲ್ತೆ ಎಂದು ಲೋಕೋಭನಿಯರ ಬಲ್ಲಿ.
1: ಹ್ಮ್,
0: ಬಿರಣಗ ಬೋಡದು ಮಲ್ತೆ ಎಂದ ಅವಳು. ಪಂತ ಹೂವೇ ಉಪ್ಪಡು.
1: ಹ್ಮ್,
0: ಐಕು ಒತ್ತನ್ನು ನಡೆದ ಬುಕ್ಕ ಅಂಚನೆ ನಡಪನ ಕ್ಷತ್ರಿಯನ ಗುಣ. ಆ ಗುಣಕ್ಕೂ ಸರಿಯಾದ ಅಗ್ಗಿಗಳಾಗ್ಯರ ಅಂತ ತಯಾರಾಯಿನಾಯಿ.
1: ಹ್ಮ್,
0: ಆ ಪುರ್ತುಡು ಈರ್ನ ಒಂಜಿ ಕಡೆದ ಆಸೆ.
1: ಹ್ಮ್,
0: ಪನ್ಪುಣಗೆ ಬೋಡದು ಪಗರಿದ ಸಂಕುನು ಕೂಡವರ ಕಟ್ಟುವೆ.
1: ಹ್ಮ್,
0: ಸರಿ ತೂಲೆ ಮೂಡಿಗೆಡ್ದತ್ತು ನಂಚಿನ ಪಗರಿ.
1: ಹ್ಮ್,
0: ಎನ್ನ ಮಹಾವೀರು ಗಾಂಡೀವ ಐಕ್ ಜೋಡಿಯಾದೆ ಪುಡ್ತೆ ತುಳೆ.
2: ಎಂಕ್ ಎಂಕ್ ಪೊರ್ತು ಕಡೆಸದ ಅಭ್ಯಾಸ ನೆಚ್ಚಿ ಲಾಗಿ ಒಂತೆ ಉಂತು ಪ್ರಸಂಗ ಯಾನ್ ಎನ್ನಿಲಕ್ಕನೇ ಪೋವೊಂದು. ಅರ್ಜುನಗ ಯಾನ್ ಎನ್ನೋ ಪನ್ಪುನ ಅಹಂಕಾರ ಆಯನೊಳ ಎತ್ತನು. ಆಂಡಲ ಆಯನೊಳ ಎನ್ನ ಮಿತ್ತೊಂಜಿ ಅದಮ್ಯವಾಯಿನ ಭಕ್ತ ಎತ್ತನು. ಮುಂದೇನೆ ಪ್ರಪಂಚ ಮುಖಕ್ಕೂ ತೋಜಾವೋಡು ಒಂದು ಪಿದಡ್ನಯ ಯಾನ್ ಒಂಜಿ ಕಡೆಟ್ ಆ ಕಾಲೊಡೆನ ಭಕ್ತಿ ಮಲ್ತೊಂದು ಬತ್ತಿನ ಎತ್ತಿಂಡ ಕುಡಿಂಜಿ ಕಡೆಟ್ ಈ ಕಾಲೊಡೆ ನನ್ನ ಭಕ್ತಿ ಮಲ್ಪುನಾಯ ಉಲ್ಲೇ ಆಯನ ಭಕ್ತಿನ ಸುಳ್ಳಾವೆರ ಬುಡಿಯರ ಬಲ್ಲಿ. ಆನಿದ ಕಾಲುಡು ಮಂದಾರ ಪರ್ವತ ತರ್ಪುನ ಪೊರ್ತುಡು ಏಮದ ಒರಟು ಬತ್ತದು ಬೆರಿನು ಕೊರ್ದು ಆದಿರ್ತು ಬತ್ತಿನಯ್ಯಾನ್. ಇನಿ ಕಾನಗ ಎನ್ನ ಭಕ್ತೆ ಎನ್ನ ಭಾವಿ ಅರ್ಜುನ ಕಟ್ಟಿನ ಪಗರಿದ ಸಂಕ. ಮುಂದೇನು ಪೊಲಿಪುನದಲ ಮಲ್ಲ ಸಾಧನೆ ಎಂದ ಹನುಮಂತ ನಾವಂದು ಆತು ಶಕ್ತಿವಂತಾಯ ಬಲವಂತಾಯೇ. ಆಂಡ ಅರ್ಜುನನ ಭಕ್ತಿಗೆ ಫಲ ಕೊರಡು ಆಯನ ಪೊರ್ತುಂದು. ಹನುಮಂತಗಲ ಒಂಜಿ ಗೇನ ಪುಟ್ಟವನ ಪೊರ್ತು ಅಂಚಾದು ಪೊರ್ತು ಕಡೆ ಸಾವುಜಿ ಅರ್ಜುನ ಕಟ್ಟಿನ ಬಗರದ ಸಂಕಗ ಏಮೇದ ಬೆರಿತ ಬರುವಾದು
3: ಅಣ್ಣರ ಅಣ್ಣರ ಲಾಗಿವೆನೆ
0: ಅದು ದೂರ ಇದು
3: ಒಂದು ಇರು
0: ಇರ ಸಂಬಂಧ
3: ಇರ ಅಮಸರ ಮಲ್ಪುರ ಅಂತ
2: ಯಾನು ಇಲ್ಲ ನೀ ಕಲ್ನೊಟ್ಟಿಗೆ
0: ಇರು ತೂಪೇದ ಬನ್ನಿ ಇರು ಸಂಕದ ಬಿತ್ತು ಬೋದುಳ್ಳರು
3: ಅತ್ತ ಅಣ್ಣರೆ
0: ಆಮೇಲೆ ಸಂಬಂಧ
3: ಅಮಸರ ಮಲ್ಪುರ ಅಂದಿರಂತೆ
2: ಅತ್ತ ಯಾನ್ ಈ ಪೊಲಿಪುನ ತೂ ಓಡತ್ತ ಇತ ಸಂಕ ಕಟ್ಟದಾತ್ತು ಇತ ಪೊಲಿಪುನ ಈ ಅತ್ತ
3: ಅಂದು
2: ಈ ಪೊಲಿಪುನ ಏನಾ ಅಂದ ಯಾನ್ ಕೈತಳ್ಳು ತೂ ವಚ್ಚ ಸಂಕದ ಬರಿಕೆ ಒಬ್ಬನೆ
0: ಗಟ್ಟಿ ಉಂಡಂತ ಸುರುಗಾರು ತೂಪೆ
2: ಯಾನ್ ಪೋದು ತೂ
3: ಇಂಚಾದಿಪ್ಪು ಇತ ಸಂಕ ಕಣ್ಣು ಕಡಕಿ ಎಕ್ಕುಜಿ
0: ಅಂದು
3: ಆ ಸಂಕದ ಕೋಡಿ ಏತು ದೂರಂಡು
0: ಈ
3: ಎಂಚ ನಿನ್ನ ಚಾತುರ್ಪುಡ ಅರ್ಧೊಡೆ ಕಟ್ಟದಿಪ್ಪ ಐ ಕೂಡ ಆ ಕರ್ರಕಿ ಎತ್ತದ ನನ್ನ ತೂ ಓಡತ್ತ
0: ಅಂಚಲತ್ತು ಒಂದು ವೇಳೆ ಈ ಪೊಳಿತಂಡ ಬುಕ್ಕ ತುಯ್ಯರ
3: ಅತಿತ್ತ ಸಂಗತಿಂಡು ಇತಿರ ಅಂಚಿ ಎರಡಿರು ಬೆರಣಿ ಇರಗ ಬಿರವರ್ರೆ ಅಪ್ಪ
2: ಅತ್ತ ಆ ಸಂಕ ಕಟ್ಟಿನ ಕೂಡ ಒಂದು ಸಂಕ ಕಟ್ಟೆ ನಾ ಸೈಪುನೇರ್ ತುಂಬಾಂಡಲ್ಲ
0: ಆತರು ಪೋದು ಬತ್ತದ ಬುಕ್ಕ ಪೊಲಿ ಪೊಡುವ
2: ಆರೆ ಮುಟ್ಟ ಪೋದು ತೀರ ಬರ್ತ
3: ಅತೀರ ಅಲ್ತ್ರದು ಕೂಕುಲ್ಬಾಡು ಜರೀರ್ ಈರ ಅಂಚಿ ಪೋಡು ಪೋದು ತೂದು ಕಾ ಕರೆ ಕಿಯತ್ತದು ಈರೊಂಜಿ ಅಲ್ತ್ರದು ಕೂಕುಲ್ಬಾಡು
2: ಪೊಲಿಪುಲ
3: ಯಾನು ಪೊಲಿಪ್ಪೆ ಒಂಜಿ ವೇಳೆ ಪೊಲ್ತೆಂಡ ಆಯ್ಡ ಕೂಡ ಕೂಕುಲ್ ಬಾಡ್ದು ಪಗರಿಗಟ್ಲ ಬೊಕ್ಕಲಾಗಿಲ್ಲ ಸಂಕವ ಅಪಂಡ ಪೊರ್ತು ಕಡೆಸ ವಚ್ಚಿ ಈರ್ ಪೋ ಬರತ್ತ
2: ಈತ
3: ಜಾಗೃತೆ ಪಗರಿದ ಸಂಕವು
2: ಈತ
3: ಜಾರು
2: ಈ ಪೊಲಿಪುನೆ ಅತ್ತ
3: ಅಂದ್ ಜಾರಂಡ ಬೂರು
2: ತೂಕ
3: ಪೋಯರತ್ತೆ
2: ಕೆತ್ತದ
3: ಹಾ
2: ನಾ ಸಂಕನ ಪೊಲಿಪು ತೂಕ
3: ಜೈ ಶ್ರೀರಾಮ್.

ಕೋಸಲ ಸುತ ಬಾಲೆ ಭಾವ ಕಂಚುಕೋಗು ಕಾರಣದ ಆಕಾರೋಯಿ. ದೇಬರೆ ನಿನ್ನ ಬದುಕಡೆ ಏರೆಗಿಲ ಮುನಿದಿನ ಎತ್ತು ಸಜ್ಜನರಿಗೆ ದುರ್ಜನರಿನ ಏ ಫಲ ಬುಡ್ತನ ಎತ್ತು ದೇವರೆ. ಆನಿದ ಕಾಲುಡು ಎಲ್ಲದ ದಿನ ಪಟ್ಟ ಏರೋಡು ನಿನ್ನ ಪಟ್ಟ ಏರುನ ಪೊರ್ಲನು ತೂವೋಡು ಒಂದು ಪಂಡದೆ ಮಾಮಲ್ಲ ಅಂಗ್ ದೀಡ್ಡೊನ್ನಡೆ ತಿದ್ದೆಪ್ಪೆ ಪಂಡಿನ ಪಾತ್ಯರುಗು ಬಿಲೆ ಕೊರಿಯನ ದೇವರೆ. ಅಂಚಿತ್ತಿನ ಪೊರ್ತುಡು ಏರೆಗಲ ಮುನಿಯಂದೆ ಈ ನಾರು ತುತ್ತಟ್ಟೆಯ ತುತ್ತೊಂದು ಕಾಡು ತಿರ್ಗಿನ ದೇವರು ಅಂಗೈಡು ಪಕ್ಕಿಗೆ ಮುಕ್ತಿ ಕೊರ್ನ ದೇವರಿ. ಆತು ಮಾತ್ರ ತಂದೆ ಕಾಡಿಡು ಕಲ್ಲನ್ನು ಪೊಣ್ಣು ಮಲ್ತಿನ ದೇವರಿ ಅಲೆಗೆ ಕಬ್ಬಿನಂಚಿತ್ತಿನ ಸಾಪನು ದೂರ ಮಲ್ತಿನಾಯೇ. ಎಂಚೆಂಚಿನ ರಕ್ಕ ಸೆರಣು ಗೆರ್ದು ಭಕ್ತರಿಗೆ ವರಕೊರ್ನಾಯೇ. ದೇವರೇ ಇನಿತ ದಿನ ಎನ್ನ ಸರ್ರೊಡು ರೋಮ ರೋಮೊಡ್ಲ ರಾಮ ರಾಮ ರಾಮ ಪಣಪು ನಂಚಿತ್ತಿನ ಸುಗಿಪು ಬುರ್ದು ಎಂಕಿ ಬಂಜಿಗೆ ಬಡವಿಜ್ಜಿ ಪರಿಯರೆ ಬಾಜಲಿಜ್ಜಿ ಸರ್ರೊಗ ಬಚ್ಚಲಿಜ್ಜಿ ಪಂಪಿನ ಒರಟು ನಿನ್ನನು ಸುಗಿತೊಂದು ಬತ್ತೆ ದೇವರೆ. ಅಪಂಡ ಯಾನುವೋಲು ಅಜತತ್ತೆ ಪಣಪು ನಾವು ಎನ್ನ ನಿಜಕ್ಕೂ ಗೊತ್ತಾ ಒಂದಿಜ್ಜಿ ರಾಮ ಎಂಕಿ ಮುನಿಯನ ದಾಯೆ ಮುನಿಯ ಮುನಿಯೊಡೊಂದಂಡ ಯಾನು ದಾದ ತಪ್ಪು ಮಲ್ತೆ. ದೇಬರೆ ಇನಿವರೆ ಮುಟ್ಟೋಗುಲ ಯಾನು ಅಂಚ ಮಲ್ತೆ ಯಾನು ಇಂಚ ಮಲ್ತೆ ಪಣಪು ನಂಚಿತ್ತಿನ ಅಹಂಕಾರ ಎಂಡೆಜ್ಜಾಂಡ್ ಆನಿದ ಪುರ್ತುಡು ಅಕುಲಿರುವೆರೆ ಮೈಂದ ದ್ವಿದರು ಇಂಚಿದ ಮರ್ಗಿಲ್ಡು ಜಾಂಬವ ದೇವರು ಒತ್ತುಡು ಯಾನು ಪಾರೊಂದು ಕನ್ನಡ ಕಡದಕ್ಕ ಬಿಡೊಂದು ದೇವರೇ ನನ ಇರೆನು ತೂಪು ನಂಚಿತ್ತಿನ ಯೋಗ ಏಪ ಅತ್ತಂಡ ಇರ್ನೊಟ್ಟಿಗೆ ಎಂಕುಲು ಬರ್ಪ ಎಂಕುಲಗಿ ದೊಕ್ಕೆಲ ಬರ್ಚಿ ಈ ಚಿರಂಜೀವಿತ್ವನೇ ಬರ್ಚಿ ಬಣ್ಣದೆ ಆ ಸರಯು ತುದೆತ ಅಡಿಕು ಕಂತೊಂದು ಕಂತೊಂದು ಪೋನಗ ಅಲ್ಪನೆಯವರ ಉಂತೊಂದು ತಡೆತು ಬಂಡರು ಯುಗ ಯುಗಟು ಬಗೆ ಬಗೆಟು ಬರ್ಪೆ ನಿಖಿಲೆಗೆ ದರ್ಶನ ಕೊರ್ಪೆ ಅಂತ ಅಂಡ ಇನಿತ ದಿನ ಯಾನು ಮಲ್ತಿ ನಂಚಿತ್ತಿನ ಪಾಪದಾದನು ಇನಿವರೆ ಮುಟ್ಟ ರಾಮ ಭಕ್ತೆ ಅದು ರಾಮ ದಾಸೆ ಅದು ರಾಮನೇ ಉಸುಲುಡು ಉಸುಲಾದ ದಿಡ್ಡೊಂದು ಎನ್ನ ಅಮ್ಮೆ ಗಾಳಿ ದೇವಿರನ್ನಂಡ ಆರತ್ತು ಎಂಕ ಶ್ವಾಸಗಿಪ್ಪು ನಾವು ಶ್ವಾಸಗು ರಾಮೇ ಪಣಪು ನವಿನ ಇನಿವರೆ ಮುಟ್ಟ ನಡಪಾಯಿನಾಯಿ ಮೆರೆಪಾಯಿನಾಯಿಯಾನು ಅಂಚಿತ್ತಿನಡೆ ಈ ಪೊರ್ತುಡು ಸಾಮಾನ್ಯ ಒಂಜಿ ಬಿರುಬಗರಿ ಬತ್ತು ನಂಚಿತ್ತಿನ ಬಿಲ್ಗಾರಿ ನರಮಾನಿ ಒರು ತಾಯಿ ಈ ಯುಗ ತಾಯಿ ರಾಮ ದೇವರನ್ನ ಪಗರಿದ ಸಂಕ ರಾಮ ದೇವರ್ನ ಸಂಕ ದಾಲತ್ತು ಎನ್ನ ಪಗರಿದ ಸಂಕನೆ ಮಿಗಿನವು ಪಂಪಿನಡೆ ನಿನ್ನನ್ನು ಚಲ್ಲ ಮಲ್ತಿನಡೆ ಎನ್ನ ಉಡಲಿಗೆ ಕಂತಿನಂಚಿತ್ತಿನ ಎವು ಬೆಪ್ಪುದ ಬೇನೆ ಆ ಪಗರಿ ಆ ಸಂಕನು ಪೊಲಿಪ್ಪುನವರೆ ಮುಟ್ಟ ಬತ್ತನು ಪೊಲ್ತೃದು ತಜ್ಪಾಯೆ ಅಪಂಡ ಇತ್ತೆಗಾನಗ ನಿನ್ನ ದೂಷಣೆ ಮಲ್ತಿನಂಚೆತ್ತಿನ ಎನ್ನನ್ನು ಕಿಂಜ ಮಲ್ತಿನಂಚೆತ್ತಿನ ಆಯನ ಅಂತ್ರಟನೆ ಮಿಗಿಲು ಪೋಪುಣಂದ ಆ ಶಂಕುನು ಪೊಲಿಪೆರೆ ಎನ್ನ ಪೊಟ್ಟೆಗೆ ಬಲೆದಂತೆ ರಟ್ಟೆಗೆ ತ್ರಾಣದಂತೆ ಬೋದು ಯಾನು ನೆಗರ್ವೆಂದಂಡ ನಿನ್ನ ರಾಮನಾಮದ ಅಚ್ಚರೊಗು ಬಲೆದಂತೆ ಬಲದಂತೆ ಬೋಣಂದ ಯಾನು ಈ ಲೋಕುಡು ಬದುಕದು ದಾದ ಪೆರೆ ಜನ ಅಚ್ಚಂದೆಂಕು ಸಯ್ಯರ್ಲ ಪೂಜೆ ದೇವರೇ ಅಪಂಡ ಈ ಪೊರ್ತುಡು ಕರ್ತೃ ಆಯಿನಂಚಿತ್ತನ ದೇವರೇ ಈರ್ಯಂಕೆ ಮುನಿಪರಂದಂಡ ಎನ್ನ ಗತಿದಾನೆ ಅಪಂಡ ಯಾನು ನನ್ನ ಆಯನ ಅಂಗದ ಪಿರವುಡು ತೊಡುನು ಪತ್ತೊಂದು ಆಯನ ಚಾಕಿರಿದಾಯಾದ ಪೋಪು ನಂಚಿತ್ತನ ಗತಿ ದೇವರೇ ಈರು ಕಂತು ಒಡ್ಡಿಯರನ್ನಂಡ ಎನ್ನ ಬದುಕಿಡು ದಾಂತೆ ಬಾಯರೇ ದೇವರೇ ರಾಮ ರಾಮ.

0: స్వామి.
1: కొరియ శబరిగ ముకు.

0: ಮಲ್ತಾರೆ ದೇವ
1: ಹನುಮಂತ. ಇನ್ನ ಲಕ್ಕದಂತಾದ ತರ್ಕದ ಪತ್ತಿಯಪ್ಪ
0: ತರ್ಕಿಯರೇ ದೇವರೇ ನಾನು
1: ಮೆಚ್ಚಿಯೇ ಮೆಚ್ಚಿಯೇ ನೀ ನಾನು
0: ಮೆಚ್ಚಿದ ನನ್ನದು ಆದಾಯ ರೆಂಡು ದೇವರೇ
1: ಕಡೆ ಕನ್ನಡ ಕೊಡಿ ದುಃಖದ ತಂದಿಯನ್ನ ಪಾದ ಮೂಲಕ ನೀರಿನ ಜಪ್ಪ ಒಂದುಲ್ಲ ರಾಮದೇವರೇ ಕೈನ ದಾಯ ಬುಡಿಯಾರ ದಾಯಗೆಂಕಿ ತಿಥಿ ಬತ್ತು ನೀಡ
0: ಗಂಗೆಗೆ ಜನ್ಮ ಕೊರ್ನ ಬಿರಲತ್ತೆ ದೇವರೇವು
1: ಹನುಮಂತ. ಆನಿದ ಕಾಲಡು ರೋಮ ರಾಮ ಕನ್ನಡ ರಾಮನಾಮನು ಲೋಕಮುಖಕ್ಕೆ ತೋಜಯನ ತಂದೆ ಓಲು ರಾಮೇನ ಅವಲು ಹನುಮಂತೆ ಓಲು ಹನುಮಂತೆನ ಅವಲು ರಾಮೆ ಪನ್ಪುನ ನಿಜ ಭಕ್ತಿ ಲೋಕಮುಖಕ್ಕೆ ತೋಜಾದು ಕೊರ್ನಾಯ
0: ತಿಗಲನು ಬಿಚ್ಚಾದ ರಾಮ ಸೀತಾ ಲಕ್ಷ್ಮಣನು ಅನ್ನ ತಿಗಲಿಡ ತೋಜಪಾಯಿನ
1: ನಿನ್ನೊಳೈಡೆ ರಾಮನು ತೋಜೈನಾಯ ಇನಿ ಕಾಣಗ ಯತೆ ಕರಿತೊಂದಲ್ಲನ
0: ಅಂದು ದೇವರೆ
1: ದುಃಖ ಜಪ್ಪಡ ಹನುಮಂತ ಈ ಸೋತಿನ ತಪ್ಪ
0: ಬುಕ
1: ಎನ್ನ ಪಾತ್ರದ ಸಲುಗೆಗೆ ತಿಕ್ಕದು ಬೂರ್ದು ಪಾರ್ತನ ಕೈಟು ಸೋಲಾನ ನಿಕ್ಕ
0: ಯಾನೊಂದು ಸೋತಿನ ಹೊತ್ತು ಇರ್ನ ಪಾತ್ರದ ಕಟ್ಟಗು ತಿಕ್ಕದು ಪಾರ್ತನ ಪಗರಿದ ಸಂಕನ ಪೊಲಿಪಂದೆ ಸೋಲಾಂಡು ಅಪಂಡ ಬೆರನೆ ಈರೇನೆ ದೇವರೆ
1: ಬೆರನನ ಒರುಟು ಬತ್ತೆ
0: ಹೋ
1: ನಿಕುಳು ಈರ್ವೇರನ ಪರೀಕ್ಷೆ ಮನ್ಪುಡು ಲೋಕಮುಖ ನಿಕುಳು ಈರ್ವೇರ ದಾದ ಪನ್ಪುಡೇನು ತೋಜಾದು ಕೊಡು ಮನ್ಪುನ ಅಟ್ಟೆ ನಡ ಆವೇಶೋಡು ಬತ್ತೆ
0: ಹೋ
1: ಮೆಚ್ಚಿಯ ಇರ್ವೇರೆಲ್ಲ

0: ದಾ ಈತ್ ಮಾತ ಮಲ್ತಿನಿ ಕಜ್ಜ ಒಂಜಕ್ಕೆ ಬೋಡಾದ್
1: ಈರ್ ಮಲ್ತಿನಂಚಿತ್ತನ ಈ ಗೊಬ್ಬುಡು
0: ಹ್ಮ್
1: ಈ ಕಜ್ಜಗು
0: ಹ್ಮ್
1: ಕಾರಣ ಉಂಡೆ ದೇವರೇ
0: ಈ ಉರ್ಲುಡ್ಲ ಉಂಜಿ ತಿರ್ಲುಂಡು ಬಾಲೆ
1: ಹಾ
0: ದುಂಬುದ ಕಾಲ ನಡಪುನ ಧರ್ಮ ಅಧರ್ಮದ ಯುದ್ಧೋಡು
1: ಧರ್ಮ ಅಧರ್ಮದ ಯುದ್ಧ ನಡಪೆರೆಂಡು ತುಳಿಪಾಯರೆಂಡು
0: ಆ ಪೊರ್ತುಗು ಎನ್ನ ಕರ್ತಲಾದಿಯನ್ನು ಗಲಸೊಂದುಪ್ಪು ಅರ್ಜುನನು
1: ಅರ್ಜುನನು ಈರ್ ಕರ್ತಲಾದ ಗಲಸುವರೆ
0: ಅಂಚಿತ್ತಿನ ಅರ್ಜುನಗ ನಿನ್ನ ಸಕಾಯ ಬೋಡು ಪಂಪುನ ಉದ್ದೇಶೋಡು ಯಾನು ಈ ಗೊಬ್ಬನು ಗೊಬ್ಬೆ
1: ದೇಬರೆ ಎಂಕ್ ಬೊಡಿದಿಂಡು ದೇಬರೆ ಆ ಕಾಲದನೆ ನನ್ನ ದಾಲ ಬೊಡ್ಚಿ ಕಾಲಿ ಈ ಪೊಯ್ಯಡಾನ್ಲ ಈ ವೆಚ್ಚ ಬೆಪ್ಪುದ ಪೊಯ್ಯಡಾನ್ಲ ರಾಮ ರಾಮ ರಾಮ ರಾಮ ಪಂಡದು ಪಂಡೊಂದು ಏತು ಯುಗ ಕೊರಿಯಲ್ನ ಆ ಯುಗ ಪೂರ ಕಿಂಗ ಇರ್ನ ರಾಮನಾಮಡೆ ಮಲ್ಪಡೊಂದುಲ್ಲೆ ದೇವರೆ
0: ಹನುಮಂತ ಆ ರಾಮನಾಮದ ಬಲೊಟ ಅವೇತೋ ಕಾಲ ಕರಿದುಕೊಂಡಲ ಈ ನಿನ್ನ ಕಾರ್ಣಿಕನು ತೋಜಾಯರ ಉಲ್ಲ
1: ಯಾನು ನನ್ನಲ ಕಾರ್ಣಿಕ ತೋಜಾಯರುಂಡೆ
0: ಆಂಡ ಸರಿ ಆಯನ ಪೊರ್ತುಗು ನಿನ್ನ ಸಕಾಯಗೆ ಯಾನಿ ನನಗೇನ ಮಲ್ಪುನ ಪೊರ್ತುಡು ಈ ಬತ್ತದ ನಿನ್ನ ಸಕಾಯನ ಈ ಎಂಕ್ಲೇಗು ಕೊರಡು ಹನುಮಂತ
1: ಈರ ಕಾರಿಡು ದೊಜಿಪೈನ ಏನು ತರಿಟುಂಬುದು ಮಲ್ಪೆ ದೇವರೇ
0: ಅಂಚಾದ
1: ಆ
0: ಮಲ್ಪಡ ಆಯ್ನ ಈತೆ
1: ದಾದವು
0: ಯಾನು ವಾ ಉದ್ದೇಶದಿ ಒಂದು ಈ ಗೊಬ್ಬನು ಗೊಬ್ಬ್ಯಾನ ಒಂದು ಕೋಡಿ ಎತ್ತಿನಿ
1: ಹೋ
0: ಈರ್ವೇರನಲ್ಲ ಪರೀಕ್ಷೆ ಮುಗಿಂಡಿ
1: ಹೋ
0: ಅರ್ಜುನ
2: ಸ್ವಾಮಿ
0: ದೂರಡು ಉಂತೊಂದು ಮಾತೆಲ್ಲ ತೋಂದುಲ್ಲೈ
2: ಹ
0: ಎಂಕು ಸೋಲಾಂಡೇ ಅನುಪನ ಎತ್ತ ಇತ್ತೆ ನಿಕ್ಕ ದೂರ ಅದು ಪೊಡತ್ತ
2: ಈ ಬತ್ತನಾಡಿಗೆ ಮಾತ ಸರಿಯಾಣಂದ ಅರ್ಥ
0: ಅಂದ
2: ಕೃಷ್ಣದೇವರು
0: ಹ್ಮ್
2: ರಾಮೇಲಯ್ಯೇ ಕೃಷ್ಣೇಲಯ್ಯೇ
0: ಹ್ಮ್
2: ರಾಮಕೃಷ್ಣರು ಒಂಜಾಯಿನಾಡೆಗೆ
0: ಹ್ಮ್
2: ರಡ್ಡು ಯುಗಕ್ಕೂ ಪಾಂಪು ಬಾಡ್ಲಕ್ಕಾಯ
0: ಅಪಗಾಂಡ ರಾಮಕೃಷ್ಣರು ಏಪಲ ಭೇದತ್ತು ಬಂತ್ನಲ್ಪಲ ಅರ್ಜುನೆಲ ಹನುಮಂತೆಲ ಭೇದ ಆಯ್ ಜತ್ತವ್ಲು ಈರ್ವೇರ್ಲ ಎನ್ನ ಭಕ್ತರೇ
1: ಅಪಂಡ ಯಾನು ಸೋತಿಜೆ ದೇವರೆ
0: ನಿಕುಳು ಈರ್ವೇರ್ಲ ಸೋತಿಜಾರ್
1: ಈರ್ವೇರ್ಲ ಗೆಂದಿಜಾರೆ
0: ನಿಕುಳು ಸೋತಿನಿ ಓಲು
1: ಓಲು
0: ಎನ್ನ ಭಕ್ತಿಡಿ ಸೋತಾರ್
1: ಓಹೋ
0: ನಿಕುಳು ಗೆಲ್ತೀನಿ ಓಲು
1: ಓಲು
0: ಎನ್ನ ಭಕ್ತಿಡೇ ಗೆಲ್ತಾರ
2: ಬಾರಿ ಸಂತೋಷ
0: ಹ್ಮ್
2: ಈರ್ನ ಸದೃಢೆ ಒಂಜಿ ಪಾತೆರ ಹನುಮಂತಡೆ ಹೆಂಗ ಬನೋಡು
0: ಪನೆ
2: ಆಂಜನೇಯ
1: ಅರ್ಜುನ
2: ದಾದನ ಕಾಲದ ದೋಷನೋ ಕರ್ಮದ ದೋಷನೋ ಗೊತ್ತಿಜ್ಜಿ ಆಪಿನೆ ಪೂರ ಎಡ್ಡೆಗೆ ಪನ್ಪಿ ಲೆಕ್ಕ ನಿನ್ನನ್ನು ಯಾನು ತೂಪು ನಂಚಿನ ಒಂಜಿ ಸಂದರ್ಭ ಬತ್ತಂಡು ಎನ್ನ ದುಂಬು ಪಟ್ಟಿ ನಂಚಿನ ಎನ್ನೇ ಭೀಮಸೇನೆ
1: ಹ್ಮ್
2: ಇನಿ ಮುಟ್ಟಲ ನಿನ್ನ ತೂತೇನ ಇಜ್ಜೇನ ಅಂದು ಗೊತ್ತಿಜ್ಜಿ
1: ಇಜ್ಜಿ
2: ಆಣ ಎಂಕ್ ಆ ಯೋಗ ಭಾಗ್ಯ ಬತ್ತಂಡು
1: ಹಾ
2: ಸಾಮಾನ್ಯವಾದ ಎಲ್ಲಿಯಕ್ಕಲು ಅಪರಾಧ ಮಲ್ತಂಡ ಮಲ್ಲಕ್ಕಲು ಕ್ಷಮೆ ಮಲ್ಪೊಡುಗೆ
1: ಐಕತ್ತಯ್ಯ ಯಾನು ಪೂರಲ ಕ್ಷಮೆ ಮಲ್ತೊಂದೇ ಬತ್ತನೆ
2: ಮಟ್ಟೆಲಡು ಇತ್ತಿನಂಚಿನ ಬಾಲೆ ತೆರಿಯಂದೆ ಕಾರಡು ತಿಗಲಿಗು ದೊಂಕುಂಡು ಆಂಡ ಅಪ್ಪೆ ಅಯ್ನ ಅರಾದು ಪತ್ತದ ಮುತ್ತ ಕೊರಪಾಲು ಯಾನು ಮಲ್ತಿನವು ದಾನ ತಪ್ಪು ಒಂದು ಇತ್ತಂಡ ಅಯ್ನ ಉಡಲ್ಗು ಪಾಡ್ದು ನನದುಂಬುಗು ಎನ್ನ ಬೆರಿ ಸಾಯಗು ಬರಡು ಪಂಡದ ಪ್ರಾರ್ಥನೆ
1: ಯಾನು ನನ್ನ ದುಂಬುಗು ನಡಪು ನಂಚಿತ್ತ ಧರ್ಮದ ಲಡಾಯಿ
2: ಅಂದು
1: ಆ ಪುರ್ತುಡು ನಿನ್ನ ಸಕೈಗೆ ಬರುಡು ಅಪಗಯನ್ನು ಓಲಿಪ್ಪೋಡು ದೇವರೇ
0: ಧರ್ಮದ ತೇರಗು ವಿಜಯದ ಕೊಡಿಯಾದಿ ಇಪ್ಪೋಡು
1: ಅಪಂಡ ಈತನೇಟ ಆಯನ ತೇರದ ಕೊಡಿ ಟಿತ್ತಿನೇರು
2: ಈತಿನೇಟ ನಮ್ಮವೇ
1: ವಾನರ ಪತಾಕೆ
2: ಅಂದು
1: ಅಪಂಡ ಪತಾಕೆಡು ಚಿತ್ರ ಮಾತ್ರ ಇತ್ತೀನಿ
2: ಒಂದು ಸಂಕೇತ ಅಂದ್ರೆ
1: ಆಯ್ಕು ತುಳುಟು ಪಾಂಬೋಡಿ ಎಂದು ಪುದಾರ
2: ಅಂದಂದು
1: ಅಪಂಡ ಆ ತೇರುದ ಹೆಂಗ ಸಂತೋಷ ಅಂಡ ದೇವರೇ
2: ನಿಜ ನಿಜವಾಯಿನ ವಾನರಿ
1: ಅಂದು ಅಪಂಡ ಹೆಂಗೊಂಜ ಸಂತೋಷ ಆಯ್ನ ದಾದಕೆಂಡ ಎಂಕ ಸಲಂಕ ಬೊಲಿ ಪೇರ ಆಯ್ಜಿನ್ಲೋ ಈರಿಯ ನನ್ನ ತಿರ್ತು ಬಾಡಿದ್ಯಾರ ಇತ್ತೆಲ್ಲ ಕೊಡದು ಕುಲ್ಲಾಯಿನಿ ಮಿತ್ತೆ ಅಪಂಡ ರಾಮನಾಮೋನಿ ಏರು ಸುಗಿಪೇರ ದೇವರಿಯ ಪಲ ತಿರ್ತು ಬಾಡಿದ್ಯಾರ ಮಿತ್ತೆ ಕುಲ್ಲಾವೇರು ಅಪಂಡ ಖಾಲಿ ಆಯ್ತು ಕುಲ್ಲುಂಡಾಂಡೆ ದೇವರೇ
0: ನಿನ್ನ ಶಕ್ತಿಡು
1: ಆ
0: ಧರ್ಮ ಗೆಲ್ಮೆನದ ಗೆಲ್ಕೈ ಪತ್ತು ನಲ್ಪ ಈ ಸಕಾಯ ಕೊರೋಡು
1: ಅಪಗಂಡ ಒಂಜಿ ಪೊರ್ತು ಬತ್ತುಂಡ ಯಾನ ಪಾಂಬೋಡಿರ್ದು ನಿಜ ರೂಪು ಬೆಂದುದು ನಿಜ ಸದೃಢಾದು ಏತೆ ರಕ್ಕ ಸೆರಿತ್ತನ್ಲ ಇಟ್ಟಿರಿ ಕಟ್ಟದು ಈ ಪುಂಡಿ ಬತ್ತದಾಗ್ಲಿನ ಪೊಡಿ ಪೊಡಿ ಕಟ್ಟೋಡು ಬಣಪಿನತ್ತೆ
0: ಅಂದು
1: ಅಪಂಡ ಎನ್ನ ಮೆಗ್ಗಿಯಡಿಕಲು ಭೀಮೆಯನ್ನ ಮೆಗ್ಗಿಯಂದಾಳ ಮುಕ್ಕಲು ಪೂರ ಮೆಗ್ಗಿಯಡಿಕಲು ಐದು ಜನ ಅಪಂಡ ಅಕಲ್ನ ಧರ್ಮದ ಲಡೈದ ಆ ಪೊರ್ತುಡು ಇರಿಪ್ಪರತ್ತೆ ದೇವರೇ
0: ಯಾನು ದುಂಬುತ್ತದೆ ಈ ಅಧರ್ಮ ಧರ್ಮದ ಯುದ್ಧ ನಡಪು
1: ಅಪಂಡ ತೇರಿದ ಮುಸುಂಟು ಸೊಡ್ಡುಡು ಇರುಪ್ಪರು ತೇರಿದ ಸೊಡ್ಡುಡು ಇರುಪ್ಪರು ಬೆರ್ತಳ್ಡ ಆಯಪ್ಪೆ ಮಿತ್ತರುಡು ಯಾನಿಪ್ಪೆ ಅಪಂಡ ನಮ್ಮ ಮೂಜಿ ಜನ ಒಂಜಾವೊಂದು ಇಪ್ಪುಗ
2: ಅಪಗ ಭಾಗ್ಯವಂತೆ ಏರುಂದು ಕೇಂದ ಅರ್ಜುನೆ

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിങ്ങൾക്കേനും തുപ്പനെ റേഡിയോ സാരംഗ 107.8 FM ഇന്നത്തെ തുളു പ്രസാരകൻ നിങ്ങളെ മാത്രമല്ല മോഹിതഞ്ച് സൊൽമെലോ ഇന്നത്തെ ഈ കാര്യക്രമം ഡോക്ടർ ദേവദാസ് കാപ്പിക്കാട് അർണ കത്തെ സംഭാഷണെ ഗീതാരചനെ ഹിന്നലെ ഗായന അഞ്ചനെ നിർദ്ദേശനത തുളുനാട്ടക
1: കാസ് ഓൽദീപ്പര്
0: നടപ്പാത് കൊർപ്പിനക്കലു ചാപ്പർക്ക തണ്ടത കലാവിതര് കൃപ്പെ ഡോക്ടർ ദേവദാസ് കാപ്പിക്കാട് ചാപ്പർക്ക തണ്ട
1: കാസ് ഓൽദീപ്പര് നാടകത
2: ബീട്രൂട്ട്
3: മുഞ്ചി
4: ഹിമോഗ്ലോബിൻ
2: കമ്മിയെ
4: ഹിമോഗ്ലോബിൻ
5: ಇಸ್ತಿರದ ಕಾಸಿ ಎತ್ತು ಬಂದಕ್ಕೆ
4: ಹಿಮೋಗ್ಲೋಬಿನ್ ಜಾಸ್ತಿ ಆದ್ರೆ ಕೆಂಪದ ಅಂಗಿನಲ್ಲ
2: ಬಣ್ಣತೈತೆ ಕೆಂಪದ ಅಂಗಿನೇ ತಿನ್ರ ಬಣ್ಣತ ಆದ್ರೆ ಕೆಂಪದ ಅಂಗಿ ತಿನ್ನಡ ನಿನ್ನ ಪ್ಲಾಸ್ಟ್ ಬಂದ್ಬಿಡ ನಿನ್ನ ಕಮ್ಮಿ ಉಣ್ಣತ ನಿನ್ನ ಕೆಂಪದ ಚಟ್ನಿ
5: ಹೆಂಚಿನ
4: ಒಂದು ದಿನ ಪ್ರಾಕ್ಟೀಸ್ ಬರ್ಬೇಕು ಗೊತ್ತಂದೆ ದಾನಿ ಒಂದು ದಿನ ಮಲ್ಲ ರೋಲ್ ದೇತೊಂದೆ ಗೊತ್ತಂದೆ
2: ಕೊಡ್ತೀನಿ
4: ದಾಸ ಬಣ್ಣಿ ಒಂದು ಮರ್ಯಾದೆ ಇಡು ಪ್ರಾಕ್ಟೀಸ್ ಬರ್ತಂಗಂಡು ಊರಿ ಹೆಂಚಿನ
5: ಅವಳು ಮಾತು ಪ್ರಾಕ್ಟೀಸ್ ಮಾತಿರಲಿ ಬರೋಡಿಗೆ
4: ನಾರಾಯಣ ಬಲಪದ ಡೈರೆಕ್ಷನ್ ಅತ್ತ ಅಂಚ ಅದು ಮಾತ ಇಂಚಿನೇ ಆಗ್ಬೋತ ವಿಲಾಲ್ ಅಂಚಿನೇ ಹೋಗಿ ವಿಲಾಲ್ ಅಂಚಿನೇ
2: ಹೊರ್ತಾ
4: ಪ್ರಾಕ್ಟೀಸ್ ಮೋನ
2: ಬಲಯ್ಯಂಚಿನ ಮರ್ಲೆ ಮರ ನಾಟಕ ನಾಟಕ ಬರೀತೀನಿ ಈ ನಮ್ನೆ ಮರಳು ಕಟ್ಟಿರ ನಾಟಕದ ಕಲಾವಿದರು ಎತ್ತು ಮರಳು ಕಟ್ಟಿರ ಮರ ತುಲ ಆಲೋಚನೆ
5: ಏನು
2: ಕೋತಿನಿ ಪ್ರತಿಯೊಂದು ಮರಳಿರಲ ಕದಲಿ ಚಿಕ್ಕ ಆ ಪುಣ್ಣು ಅದು ಬಲಪದೇವತ್ತ ಡೈರೆಕ್ಷನ್ ಬೇ ಹೋಟೆಲ್ ಅಂಚನೆ ಇಂಕೆ ಒಂದು ಕಿಸೆ ಕಿಂಚೆ ಕೈ ಪಾಡ್ದು ಆ ಬಲೆ ಬಲೆ ಗಿರಕ್ಕೆ ನಿಕ್ಲಿಕ್ಕೆ ಜಾತಿ ಕೊಡು ಚಿಕನ್ ಪುಲ್ಕ ಬಿಡ ಅತ್ತಿ
5: ನಮಸ್ತೆ ನಮಸ್ತೆ ನಮಸ್ತೆ
6: ಮುರಾಣಿ ಬರಾ ಬದ್ದಿತ್ತೆ ಈ ಮುರಾಣಿ ವರ ಯಾನ್ ಇಡಕ್ ಬದ್ದಿತ್ತೆ ಈ ಇಚ್ಛಾನ್ ಪಂಡೆ
5: ಬೇತೆ
6: ಇನ್ನ ಮಿಸ್ಸಸ್ ಇತ್ತೇರಿ
5: ಹಂಗಪ್ಪ
6: ಪಂಡೆ ಇರು ಇದೇ ಪೋತಾರೆ ಈ ಬಂದ ಕುಲ್ಲೇ ಪಂಡೆ ಯಾನ್ ಕುಡೋರ ಬರ್ತ ಪಂಡಿ ಯಾನ್ ಪೋಯ
5: ಅಂದೆ
6: ಮಗೆ
5: ಇಂಜಿನಿಯರಿಂಗ್ ಒಂದೊಂದು ಒಂದು ನಿಮಿಷ ಇಂಚು ಬೆಲೆ ಏನು ಗೊತ್ತಣ್ಣ ಕಾವ್ಯ ಡ್ಯಾಡಿ
6: ಎನ್ನ ಮಗಳಿಂದ ನಾಡೊಂದು ಸತ್ಯ ಪಂಪೆಯ ದಿನೋಡ್ದು ದಿನಕ್ಕೆ ಅವನು ಮರಲೇನೆ ಆಗುತ್ತೆ ತಿಕ್ಕೆಲ್ಡ ಅಳ್ಡ ಪಾತಿರ್ನಾದ ಪೇಷನ್ಸ್ ಒಚ್ಚಿ ಪೆಟ್ಟಿ ಸಾರಿ ಯಾರು ಅಪ್ಸೆಟ್ ಆಗುತ್ತೆ ದಯಪಟ್ಟು ಯಾರು ಎನ್ನ ಮಗಳಿಗೆ ಭಾರಿ ಮೋಕೆ
5: ಸಾಧ್ಯ ಎನ್ನ ಮಗಳತ್ತ
6: ಆರೆನ್ನ ಮಗಳತ್ತ ಶೀಸ್ ನಾಟ್ ಮೈ ಡಾಟರ್ ಯು ನೋ ಶೀಸ್ ನಾಟ್ ಮೈ ಡಾಟರ್ ಎಕ್ಕಿ ಊರಡಿತಿನ ಮರ್ಯಾದಿನ ಮಣ್ಣು ಪಾಲ್ ಬರ್ತದೆ ನಾ ಜನ ಕೈ ತೋಚ ಅದನ್ನ ತೆರಿಬೇಕು ಬರ್ತದೆ ನೋ ಶೀಸ್ ನಾಟ್ ಮೈ ಡಾಟರ್ ಯು ನೋ ಶೀಸ್ ನಾಟ್ ಮೈ ಡಾಟರ್
5: ಜೋಕುಲು ಜೋಕುಲಾಟಿಗೆ
6: ಜೋಕುಲಾಟಿಗೆ ಹಚ್ಚಿ ದಾಮೋದರ ಅಹಂಕಾರ
5: ಒಂದು ವೇಳೆ ಆಕುಲು ಇರಲಿಲ್ಲ ಮದ್ವೆ
6: ನೋ ಐ ವಿಲ್ ಶೂಟ್ ದಮ್ ಡೆಫಿನೆಟ್ಲಿ ಓ ಸಾರಿ ಸಾರಿ ದಾಮೋದರ ಯಾನಂತೆ ಅಪ್ಸೆಟ್ ಆಗಿಲ್ಲ ಓಕೆ ಯಾರು ಬರ್ತೇನೆ ಯಾರು ಬರ್ತೇನೆ ದಾಮೋದರ ಓಕೆ ಬರ್ತಾ
3: ಇಂಕ ಮಕ್ಕಳು ಡೌಟು ಇದು ಸರಿಯಾನೇನು ಮಗಿ ಖಂಡಿತ ಬರ
7: ಹೆಚ್ಚಿನ ಮಲ್ಪಿನ ಪೈತೆ ದಾದಾವರ್ಗ ಮುಂದೆ ಗೊತ್ತಾಗುತ್ತೆ ಮತ್ತೆ ನಮ್ಮ ವಿಷಯವನ್ನು

0: ఓ పండిందండ ఎల్లనే మొన్న అమ్మే బరుడు పండుగ
1: పండుగపోయినట్ట
0: కావ్యకి కావ్యనైతే ఎల్లనే అమ్మే బరుడు
1: పండుగైతే
0: అమ్మే ఆవుడు
2: అమ్మే నన్ను
3: పట్టుకుంటున్నాగా
0: ಕಾಸರಗೋಡು
1: ಕಾಸರಗೋಡು ಮತ್ತೆ
0: ವಿಷಯ ಗೊತ್ತಾ ಇರ ಬಂದ ನಮ್ಮೈತೆ ಹನುಮಂತ ಭಕ್ತ ಅಲ್ಲಿ ಗೊತ್ತಾಯ್ತು ಕೊಂಚ ಮತ್ತೆ ಐದು ಭಕ್ತ
1: ಬಲಪದ ಒಂದೇ ಪೆಟ್ಟು ಎಡಪದ
0: ನಡುಕು ಬಾಯಿ ಪಡೋದು ನೋಡೇ ಮಾಡಿಸ್ತೇನೆ
1: ಎನ್ನ ಮಗೆ ಮೋನಿನ ಪುದರಿಂಚೆ
0: ಈ ಜನ ಮೋನನ ಪುದ ಹೆಚ್ಚಿದೆ
1: ಮೋನೆ
0: ಮೋನಿಂದ ಪನ್ಪಾರ ಪನ್ಪಾರ ಅಂಚನೆ ಪನ್ಪಾರ ಜಗನ್ನಾಥ ವಿಷಯ ಗೊತ್ತು ಗೊತ್ತಿ ಜಾಗ್ರತೆ ನಾನು
2: ಮೂಲ ಪತ್ತು
0: ಮರೆ
2: ಪತ್ತಿನ ಮರಿ ಅದನ್ನ ಇಪ್ಪಿಡ ಮರೆ ಪತ್ತಿನ ಹಿಂಸೆ ಚಿತ್ರ ಹಿಂಸೆ
0: ಪತ್ತು ನಿಮಿಷ ಪತ್ತು ನಿಮಿಷ ಗೀತೆ
1: ಹೆಂಚಿನ
0: ಒಂದು ಪೆಂಗ್ವಿನ್ ಸ್ಟೇಟ್ ಪೆಂಗ್ವಿನ್ ಬಂಡುಕೋರ್ನ ಮಾತ್ರ ವಿಷಯ ಗೊತ್ತು ಒಂಜಿ ವೇಳೆ ತತ್ತಿ ಪೆಟ್ಟಿಗೆ ಬಂಡುಕೋರ್ನಿಗೆ ತತ್ತಿ ಪೆಟ್ಟಿಗೆ ಶೇಷ
1: ವಿಷಯ
0: ಪಂತ್ರ ಕೊರಳೆನಕೊಂಡ ರಪ್ಪ ಒಂಜಿ ಧನು ಕುಕ್ಕು ಕಾವ್ಯನ ಪಪ್ಪ ಇದು
1: ಕಾವ್ಯನ ಅಮ್ಮರಿ
0: ಮಾರಿ
1: ಮುಟ್ಟ ಸಂಬಂಧ
3: ನಮಸ್ಕಾರ
2: ನಮಸ್ತೆ
1: ಸರಿ ಸ್ಟೇಟ್ ಕೊಟ್ಟು ಸೊಂಟೋದಲ್ಲಿ ಕೇರಿ
2: ಹಾಕಿದ್ರು
3: ಈರ್ನ ಪುದರ್
2: ಜಗನ್ನಾಥ ಜಗನ್ನಾಥ ಬತ್ತಿನ
0: ಗೆಡ್ಡೆ ಗೊತ್ತಾಗ್ತದೆ ತುಂಬಾಡೆ
3: ಈರ್ನ ಊರು
2: ಮಡಿಕೇರಿ
0: ಕಾಸರಗೋಡು
2: ತಿರ್ಗೋಂದತ್ತೆ ಮುಕ್ಕಲು ಮತ್ತೆ ತಿರ್ಗೋಂದು ಮುಕ್ಕಲು
0: ತಿರ್ಗಲ್ಲ
2: ಮಿಸ್ಸಸ್ ನಿಮ್ಮ ಶ್ರೀಮತಿ ಶ್ರೀಮತಿ ಗೊತ್ತೇನೆ ಮಿಸ್ಸಸ್ ಅಲ್ಲಿ ಅವಸ್ಥೆ பண்ணது பிரயோஜனம் பிரயோஜனம் அவஸ்தான் அவஸ்தி வந்து பார்த்தது நேற்று மாத்த ஆயிரம் காரில ஏறு
3: என் மகள் என்ன மக குரல்
2: என்ன குரல்
3: என்ன மகக்கு யான் கேன் பதி குரல்யா
2: தானே குரந்த கேளு குறிப்பிடு தானே குரந்த தானே என்ன குறிப்பிடு என்ன
3: என்ன மகக்கு கல்பாரு 10 லட்சம்
4: மேலே மேலே கை பண்ணி மீத்த
2: என்ன புதர்
0: என்ன
2: மகளின் என்ன
0: மகள்
4: ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ಐನ್ನೆಗೆ ಕೇಂದರ್ ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರ್ ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು
5: ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ, ನನ್ನದು ಬಗ್ಗೆ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬರ್ಕ.

0: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರೊಂದುಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ, ಯಾನ್ ನಿಕಲ್ನ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್
5: ನಿಕರ್ ಕೆಲೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ತೂತಾರ ಕೋಣೆದ ರೂಪಾಡು ದಿನ ಪಟ್ಟ ತೂತಾರ ಪಟೋಟಿ ತಿನ್ನಕ್ಲೆ ಮದ್ಮೆಗಿರ ಪೋತಾರ
1: ಪಟೋಟಿ

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಈತನೇಟ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬತ್ತಾರೆ. ಎಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: 107.8 FM
1: Radio Saran 107.8 FM
2: Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್, ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. ಅಶ್ವಥ್, ನೀನೆಂತ ಮೂರ್ಖ ಮಾರಾಯ, ಇನ್ನೊಬ್ರು ಹೇಳ್ತಾರೆ. ಅಶ್ವಥ್, ನೀನು ಅವ್ರ ಜೊತೆ ಬಿಹೇವ್ ಮಾಡಿದ್ದು ಸ್ವಲ್ಪ ಏನೋ ಸರಿ ಇರಲಿಲ್ಲ. ಇದು ಎರಡರಲ್ಲಿ ಯಾವ ಸೆಂಟೆನ್ಸ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಅಂತ ಅನಿಸ್ತದೆ? ಅಫ್ಕೋರ್ಸ್ ಎರಡನೇದಲ್ವಾ. ನಾವು ಯಾರನ್ನಾದರೂ, ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಲೇಬಲ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಅಂದರೆ ಅವರನ್ನು ಹೆಸರಿಸೋದು, ನೀನು ಇದೇ ಥರ, ನೀನು ಅದೇ ಥರ, ನೀನು ಹಾಗೇನೆ. ಮಕ್ಕಳು ಅಥವಾ ಬೇರೆಯವರು ಬಿಟ್ಟು ನಮ್ಮನ್ನು ಕೂಡ, ಓ ನಾನು ಹೀಗೇನೆ, ನಾನು ಲೇಜಿ, ಅಥವಾ ಈವನ್ ಪಾಸಿಟಿವ್ ಆಗಿರ್ಬೋದು, ನಾನು ತುಂಬ ಸ್ಮಾರ್ಟ್, ನಾನು ತುಂಬ ಇಂಟೆಲಿಜೆಂಟ್, ಈ ಥರ ಲೇಬಲ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟವಾಗುತ್ತೆ, ಮುಖ್ಯವಾಗಿ ಮಕ್ಕಳಿಗೆ. ಯಾಕೆ ನೋಡಿ, ಈಗ ನೀವು ಅಡುಗೆ ಮನೆಗೆ ಹೋಗ್ತೀರಾ, ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಕ್ಕೆ ಒಂದೊಂದು ಲೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದಕ್ಕೆ ಉಪ್ಪಿದೆ, ಒಂದಕ್ಕೆ ಸಕ್ಕರೆ ಇದೆ, ಒಂದಕ್ಕೆ ಸಾಸಿವೆ, ಒಂದಕ್ಕೆ ಜೀರಿಗೆ. ಈಗ ನೀವು ಉಪ್ಪಿರೋ ಡಬ್ಬದಲ್ಲಿ ಸಕ್ಕರೆ ಸುರಿಯೋಕ್ಕಾಗತ್ತಾ? ಆಗಲ್ಲ. ಹಾಗೆ ಸಕ್ಕರೆ ಇರೋ ಡಬ್ಬದಲ್ಲಿ ಉಪ್ಪು ಸುರಿತೀರಾ? ಸುರಿಯೋದಿಲ್ಲ. ಯಾಕೆ? ಆ ಜಾರಿಗೆ ಆಲ್ರೆಡಿ ಲೇಬಲ್ ಇದ್ಬಿಟ್ಟಿದೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ಕನ್ನು ನನಗೆ ಮುಕ್ತ ಫೌಂಡೇಶನಿನ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಈ ಲೇಬಲ್ ಅನ್ನೋದೇನಾಗುತ್ತೆ, ನಮಗೆ ಒಂದು ಹಣೆಪಟ್ಟಿ ಆಗ್ಬಿಡತ್ತೆ. ಹಣೆಪಟ್ಟಿ ಆದವಾಗ ನಾನು ಆ ಹಣೆಪಟ್ಟಿಯನ್ನು ಪ್ರೂವ್ ಮಾಡಲಿಕ್ಕೆ ಬದುಕ್ತೇನೆ ಹೊರತು ಅದರಿಂದ ಹೊರಗಡೆ ಬರೋದು ಬಹಳ ಬಹಳ ಕಷ್ಟ. ಮುಖ್ಯವಾಗಿ ಮಕ್ಕಳನ್ನು ಬೆಳೆಸುವಾಗ ಇದನ್ನು ನಾವು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ನಾವು ಹಲವಾರು ರೀತಿಯಲ್ಲಿ ಮಕ್ಕಳನ್ನು ನೆಗೆಟಿವ್ ಆಗಿ

ಅವರು ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಆ ಸ್ಟ್ರಾಂಗ್ ವರ್ಡ್ಗಳು, ಶಬ್ದಗಳು ಏನಾಗುತ್ತೆ, ಅದು ಕೂಡ ಮಕ್ಕಳ ಮನಸ್ಸೊಳಗಡೆ ಹೇಳ್ಬಿಟ್ಟು, ಓ ನಾನು ಹೀಗ, ಓ ನಾನು ಹೀಗೇನಾ, ಓ ನಾನು ಯಾವಾಗಲೂ ಹೀಗೆ ಇರ್ತೀನ, ಓ ನಾನು ಏನ್ ಮಾಡಿದ್ರು ಅವ್ರು ಇದೇ ತರ ಹೇಳ್ತಾರೆ, ಸೊ ನಾನು ಇದರಿಂದ ಹೊರಗಡೆ ಬಂದು ಏನ್ ಪ್ರಯೋಜನ. ಅದರಿಂದ ಹೊರಗಡೆ ಬರಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಇನ್ನು ಮೂರನೇ ತರ ನೆಗೆಟಿವ್ ಲೇಬಲಿಂಗ್ ಅಂದ್ರೆ, ನಾವು ನಮ್ಮ ಮಕ್ಕಳು ಯಾವ ತರ ಆಗ್ಬಾರ್ದು ಅಂತ ಬಯಸ್ತೇವೆ, ಅದನ್ನ ಹೇಳ್ತೇವೆ. ಏ ನೀನ್ ಲೇಜಿ ಆಗ್ಬೇಡ, ಲೇಜಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅವನು ಆಕ್ಟಿವ್ ಆಗ್ಬೇಕು ಅಥವಾ ಅವಳು ಆಕ್ಟಿವ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಾವು ಅವರು ಏನ್ ಆಗ್ಬೇಕು ಅದನ್ನ ಅವ್ರಿಗೆ ಹೇಳ್ಬೇಕು ಹೊರತು ಏನ್ ಆಗ್ಬಾರ್ದು ಅದನ್ನ ಹೇಳ್ಬಾರ್ದು. ಈ ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಮಂಗನ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳ್ತೇನೆ, ಮನಸ್ಸಿಗೆ ಏನ್ ಬರುತ್ತೆ, ಮಂಗನೇ ಬರುತ್ತೆ ಅಲ್ವಾ. ಈ ಡೋರ್ ಅನ್ನ ಜೋರಾಗಿ ಹಾಕಬೇಡಿ ಅಂತ ಹೇಳ್ತೇನೆ, ಮನಸ್ಸಿಗೆ ಏನ್ ಬರುತ್ತೆ, ಡೋರ್ ಅನ್ನ ಜೋರಾಗಿ ಹಾಕುವಂಥದ್ದೇ ಚಿತ್ರ ಬರುತ್ತೆ. ಆದ್ರಿಂದ ನಿಮ್ಗೆ ಏನ್ ಆಗ್ಬಾರ್ದು ಅದನ್ನ ಹೇಳೋದ್ರ ಬದಲು ಏನ್ ಆಗ್ಬೇಕು, ಸಿಟ್ ಮಾಡ್ಕೋಬೇಡ ಅನ್ನೋದ್ರ ಬದಲು ಕಾಮ್ ಆಗಿರು, ರಿಲ್ಯಾಕ್ಸ್ ಆಗಿರು, ಈ ತರ ಹೇಳ್ಬೇಕು. ಇನ್ನು ನಾಲ್ಕನೇ ವೆರೈಟಿ ಬಹಳ ತುಂಬಾ ಕನಿಷ್ಠವಾಗಿ ಹೇಳೋದು, ನಮ್ಗೆ ಯಾರು ಆಗೋದಿಲ್ಲ ಅವರನ್ನ ಹೇಳಿ ಲೇಬಲ್ ಮಾಡೋದು. ನೀನ್ ನಿನ್ನ ಅಪ್ಪನ ತರನೇ, ನೀನ್ ನಿನ್ನ ಅಮ್ಮನ ತರನೇ, ಅಥವಾ ನೀನ್ ನಿಮ್ಮ ಅಜ್ಜಿ ತರನೇ, ಅಜ್ಜನ ತರನೇ,

ನೀವು ಓ ನೀನು ಬಹಳ ಶಣೆ ಇದೆಯಾ, ನೀನು ಬಹಳ ಸ್ಮಾರ್ಟ್ ಇದೆಯಾ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಸೊ ಅವರು ಇದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು, ಓ ನಾನು ಸ್ಮಾರ್ಟ್ ಇದ್ದೇನೆ ಇನ್ನೂ ಸ್ಮಾರ್ಟ್ ಆಗ್ಲಿಕ್ಕೆ ವರ್ಕ್ ಮಾಡಬೇಕು ಅಂತ ತಗೊಂಡ್ರೆ ಓಕೆ. ಇಲ್ಲ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಓ ನನಗೆ ಸ್ಮಾರ್ಟ್ ಇದ್ದೇನೆ, ಕ್ಲಾಸಲ್ಲಿ ಮಾಡೋ ಎಲ್ಲ ಪಾಠ ನನಗೆ ಅರ್ಥ ಆಗಬೇಕು ಈ ಥರ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಓ ನೀನು ಮಹಾರಾಣಿ ಥರ ಇದೆಯಾ ಅಂತ ನಿಮ್ಮ ಮಗಳನ್ನು ಹೇಳಿದ್ರೆ ಅಂತ ಹೇಳಿದ್ರೆ ಅಂತ ಇಟ್ಕೊಳ್ಳಿ. ಸೊ ಮಹಾರಾಣಿ ಏನು ಮಾಡಬೇಕು, ಮಹಾರಾಣಿ ಆ ರಾಜ್ಯದ ಜನತೆಯನ್ನು ನೋಡ್ಕೋಬೇಕಲ್ವಾ. ಸೊ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಒಂದು ಸ್ವಲ್ಪ ಏನೋ ಒಂದು ಇವೆಂಟ್ ಬಂದಾಗ ಅದರಲ್ಲಿ ಲೀಡ್ ಮಾಡೋದು, ಈ ಥರ ಅವರು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓ ನಾನು ಮಹಾರಾಣಿ ಎಲ್ಲರೂ ನನಗೆ ಕೆಲಸ ಮಾಡಬೇಕು ಅಂತ ತಗೊಂಡ್ಬಿಟ್ರೆ ಆವಾಗ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮಕ್ಕಳನ್ನು ಅಥವಾ ಯಾರನ್ನೇ ಆಗಲಿ ಲೇಬಲ್ ಮಾಡೋದು ಒಳ್ಳೆಯದಲ್ಲ, ಅಂದರೆ ಅವರನ್ನು ಹೆಸರಿಟ್ಟು ಕರೆಯೋದು. ಇದನ್ನು ಹೇಗೆ ಚೇಂಜ್ ಮಾಡ್ಬೋದು ನಾವು? ಸೊ ಯಾರಾದರೂ ತಪ್ಪು ಮಾಡ್ತಾ ಇರ್ತಾರೆ, ಏನು ಮಾಡಬೇಕು ಅವಾಗ? ಅವರನ್ನು ಲೇಬಲ್ ಮಾಡ್ದೇನೆ ಅವರ ಬಿಹೇವಿಯರ್ ಅಂದರೆ ಅವರ ನಡತೆಯನ್ನು ಲೇಬಲ್ ಮಾಡೋದು ಬಹಳ ಒಳ್ಳೆಯದು. ನೀನು ಮೂರ್ಖ ಅಂತ ಹೇಳೋದಕ್ಕಿಂತ ನೀನು ಆ ಥರ ನಡ್ಕೊಂಡಿದ್ದು ಸ್ವಲ್ಪ ಮೂರ್ಖತನದಿಂದ ಕೂಡಿದೆ ಈ ಥರ ಹೇಳ್ಬೋದು. ಅವಾಗ ಏನಾಗುತ್ತೆ, ಇಡೀ ಒಂದು ಪರ್ಸನಾಲಿಟಿಯನ್ನು ಚೇಂಜ್ ಮಾಡೋದ್ರ ಬದಲು ಆ ಒಂದು ಬಿಹೇವಿಯರನ್ನು ಚೇಂಜ್ ಮಾಡ್ಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಒಂದು ಇಡೀ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದ್ರ ಬದಲು ಆ ವ್ಯಕ್ತಿಯ ಬಿಹೇವಿಯರನ್ನು ನಾವು ಟಾರ್ಗೆಟ್ ಮಾಡಿ ಹೇಳ್ದಂಗೆ ಆಗುತ್ತೆ, ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ದಂಗೆ ಆಗುತ್ತೆ. ಅವಾಗ ಆ ವ್ಯಕ್ತಿಗೂ ಓ ಹೌದಲ್ವಾ, ಆ ಬಿಹೇವಿಯರ್ ಮಾತ್ರ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ, ಓ ಹೌದು ಆ ಬಿಹೇವಿಯರ್ ತಪ್ಪು,

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಕೇಳುಗರೇ, ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಸೋಮವಾರ ಎಂದಾಗ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಹಾಗಾಗಿ ನಿರಂತರವಾಗಿ ಕರೆ ಕೊಟ್ಟು ಇತರರಿಗೆ SMS ಮಾಡುವಾಗ ಅಥವಾ ವಾಟ್ಸಪ್ ಸಂದೇಶಗಳನ್ನು ಕಳಿಸುವಾಗ ಒಂದು ಅಡೆತಡೆಯನ್ನು ತರಬೇಡಿ ಅಂತ ವಿನಂತಿಸ್ತಾ ಇದ್ದೇನೆ. ಸೊ ನಿರಂತರವಾಗಿ ಒಂದ್ಸಲ ಸ್ಟುಡಿಯೋದಿಂದ ಕರೆ ಕಟ್ ಮಾಡಿದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು, ಇವತ್ತು ಕರೆ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಅಲ್ಲ ಅಂತ. ಸೊ ಹಾಗಾಗಿ ಇತರರ ವಾಟ್ಸಪ್ ಸಂದೇಶಗಳನ್ನು ಓದುವಾಗ ಅಥವಾ ಮೆಸೇಜ್ಗಳನ್ನು ಓದುವಾಗ ಖಂಡಿತವಾಗಿಯೂ ಕರೆಗಳು ಅಡಚಣೆ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಕೇಳುಗರಲ್ಲಿ. ಸೊ ವಾಟ್ಸಪ್ ಆಧಾರಿತ ಅಥವಾ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಸೋಮವಾರದಂದು ಪ್ರತಿ ಸೋಮವಾರ ಮೂಡಿ ಬರ್ತಾ ಇರ್ತದೆ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಸಂದೇಶಗಳನ್ನು ಕಳಿಸಿ, ಹಾವು ಹಾಡು ಬೇಕೆಂಬಂಥ ಇಷ್ಟದ ಹಾಡುಗಳ ಬಗ್ಗೆ ಉಲ್ಲೇಖ ಮಾಡಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ತುಂಬ ಜನರು SMS ಮಾಡಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳೋದಾದರೆ ಹಲವಾರು ಜನರ SMSಗಳು ಇವೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಕರೆ ಮಾಡಲಿಕ್ಕೆ ಹೋಗಬೇಡಿ ಅಂತ. ಸೊ ಇವತ್ತು ಈ ಒಲವಿನ ಹಾಡು ಕರೆ ಅನ್ನು ಸ್ವೀಕರಿಸುವಂಥ ಕಾರ್ಯಕ್ರಮ ಅಲ್ಲ. ಸೊ ಮತ್ತೆ ಕೆಲವರು ಇದೇ ರೀತಿ ನಿರಂತರವಾಗಿ ನೀವೊಂದು ಕರೆ ಮಾಡಿ ಡಿಸ್ಟರ್ಬೆನ್ಸ್ ಮಾಡಿದರೆ ಮತ್ತೆ ಬೇರೆಯೇ ಒಂದು ರೀತಿಯಲ್ಲಿ ನಾವು ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ವಿಶೇಷವಾಗಿ ಹೇಳ್ತಾ ಇದ್ದೇನೆ, ತುಂಬ ಜನರು SMS ಮಾಡಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ನಾನು ಅವರ SMSಗಳನ್ನು ಓದ್ತಾ ಇರ್ತೇನೆ. ಸೊ ವಿಶೇಷವಾಗಿ ಕೆಳಗರಲ್ಲಿ ನಾವು ನೋಡ್ಬೋದು, ಮೊದಲನೇದಾಗಿ ನಾವು ನೋಡಿರ್ಬೋದು, ಮುಸ್ಸಂಜೆ ಸಿನಿಮಾದಿಂದ ಏನಾಗಲಿ ಮುಂದೆ ಸಾಗುನಿ ಬಯಸದೆಲ್ಲ ಸಿಗದು ಬಾಳಲಿ, ಯಾಡು ವಿನಯ ಲತಾ ಶಾಲಿನಿ ಅಶೋಕ್ ಮಾಲತಿ ವಿಜಯ ಮಂಗಳದೇವಿ ಇವರಿಗೆಲ್ಲ ಪ್ರಸಾರ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಈ ಒಂದು ಹಾಡನ್ನು ನಾವು ಖಂಡಿತವಾಗಿಯೂ ನಾನು ಕೊಡ್ತಾ ಇದ್ದೇನೆ. ಸೊ ನಮಸ್ತೆ ಸಾರಂಗ್ ನಿರೂಪಕರಿಗೆ ಅಂತ ಈ ಒಂದು ಹಾಡನ್ನು ವಿನಂತಿ ಮಾಡಿದ್ದಾರೆ. ಮುಸ್ಸಂಜೆ ಒಂದು ಚಿತ್ರದಿಂದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದು. ಸೊ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ವಾಟ್ಸಪ್ ಸಂದೇಶ ಮಾಡೋದರ ಮೂಲಕ, ಮೆಸೇಜ್ ಮಾಡೋದರ ಮೂಲಕ. ಸೊ ನಾವು ಒಂದು ಕರೆಗಳಿಗೆ ಇವತ್ತು ಸ್ಪಂದನೆ ನೀಡ್ತಾ ಇಲ್ಲ. ಸೊ ಕರೆಗಳಿಗೆ ಮಾನ್ಯತೆಯನ್ನು ಕೂಡ ನೀಡ್ತಾ ಇಲ್ಲ. ಸೊ ಹಾಗಾಗಿ ಕೇಳುಗರಂತೂ ದಯಮಾಡಿ ತಿಳಿದುಕೊಳ್ಬೇಕು, ಸೋಮವಾರ ಎಂದಾಗ ವಾಟ್ಸಪ್ ಮತ್ತು ಮೆಸೇಜ್ ಆಧಾರಿತ ಕಾರ್ಯಕ್ರಮ. ಸೊ ಹಾಗಾಗಿ ಇವತ್ತು ನಾವು ಇಂಥದೇ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೇವೆ. ಸೊ ಮುಸ್ಸಂಜೆ ಚಿತ್ರದ ಹಾಡು ಒಂದು ಸುಂದರವಾದ ಹಾಡು, ಎಲ್ಲರಿಗೋಸ್ಕರ ಒಂದು ಹಾಡು ನಾವಂತೂ ಪ್ಲೇ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ, ಈ ಒಂದು ಹಾಡು ಏನು ಎಲ್ಲರಿಗೂ ಕೂಡ ಏನಾಗಲಿ ಮುಂದೆ ಸಾಗು ನೀ, ಒಂದು ಹಾಡು ಎಲ್ಲರ ಮನಸ್ಸನ್ನು ಒಂದು ಮುಟ್ಟಿದಂಥ ಹಾಡು ಅಂತ ಹೇಳ್ಬೋದು. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗಲು ಒಂದು ಬಾಳಲಿ ಅಂತ ಒಂದು ಹಾಡು ಹೇಳ್ತಾ ಇದೆ. ಸೊ ಹಾಗಾಗಿ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: माळो उमाळो शीद प्रसार येस मंगळारा सकाळींदा वरार आमचे संगी हजर आसा मनेस्त डियॉन मोंतेरो रोहन कॉर्पोरेशन आसो डिरेक्टर फोन करी जाय जाल्लो संको 6364204949 आयकोंक विसरं नाकात ताळो उमाळो येस जून म्हयन्याच्या 30 तारखेर मंगळार दीस सकाळी दातावन 11 वरां म्हणा सर ही रंगरंगाळची न्ही
1: ಹಲೋ ಫ್ರೆಂಡ್ಸ್, ನಾನಂತಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 ಎಫ್ಎಂ.
0: ಮತ್ತೊಮ್ಮೆ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನೊಂದು ಹಾಡನ್ನು ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಮೋಕಿದ ಸಿಂಗಾರಿ ಉಂತದೆ ವಯ್ಯಾರಿ ಒಂದು ಹಾಡನ್ನು ಕೊಡಿ ಅಂತ. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಖಂಡಿತವಾಗಿಯೂ ಸ್ನೇಹಿತರಿಗೋಸ್ಕರ. ಅದೇ ರೀತಿ ನಾಳೆ ಬೆಳಗ್ಗೆ ರೋಹನ್ ಕಾರ್ಪೊರೇಷನ್ ಕಡೆಯಿಂದ ನಮ್ಮ ಜೊತೆಗೆ ಅವರ ಡೈರೆಕ್ಟರ್ ಆಗಿರುವಂತಹ ಯುವ ಒಂದು ಉದ್ಯಮಿ ಅಂತ ಹೇಳ್ಬೋದು. ಅದೇ ರೀತಿ ಮತ್ತೆ ಹೇಳ್ತಾ ಇದ್ದೇನೆ, ಕರೆ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಪ್ರೀತಿಯ ವಾಹಿನಿಯ ಒಂದು ನಮಸ್ಕಾರಗಳು ನಿರ್ದೇಶಕರಿಗೆ. ಇದು ನನ್ನ ಒಂದು ಇದು ಇಂದು ನನಗೆ ಒಂದು ತುಳು ಚಿತ್ರಗೀತೆ ಬೇಕಾಗಿದೆ, ಅದು ಮೋಕೆದ ಸಿಂಗಾರಿ ಅನ್ನುವಂಥ ಗೀತೆ ನನಗಾಗಿ ಪ್ರಸಾರ ಮಾಡಿ. ಸುಬ್ರಹ್ಮಣ್ಯ ಐತಾಳ ಸಾಲೆಗ್ರಾಮ, ಗಗನ್ರಾಜ್ ಡಾಕ್ಟರ್, ಅದೇ ರೀತಿ ವೀರಶೆಟ್ಟಿ ರೋಡ್ ಹಾಗೂ ಸುರೇಶ್ ಭಟ್ ಇವರಿಗೆ ಸೇರಿ ಈ ಗೀತೆಯನ್ನು ಪ್ರಸಾರ ಮಾಡಿ ಎಂಬ ಸಂದೇಶ ನಂದು ಅಂತ, ಪ್ರಥಮ ಸಂದೇಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಖುಷಿಯಾಯಿತು, ಇದೇ ರೀತಿ ಸಂದೇಶಗಳನ್ನು ಮಾಡ್ತಾ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಮುಂದಿನ ಸಂದೇಶವನ್ನು ಕೂಡ ಮತ್ತೆ ನಾನು ಓದ್ತೇನೆ. ಸೊ ಅದಕ್ಕಿಂತ ಮುಂಚೆ ಒಂದು ಸುಂದರವಾದ ಹಾಡೊಂದನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಮಾಡು ಮಾಡು ಶೀದಾ ಪ್ರಸಾರ್ ಎಸ್ ಮುಂಗ್ಳಾರ ಸಕಳಿಂದ ವರಾರ್ ಅಮ್ಜಿ ಸಂಗಿ ಹಜರ್ ಅಸಾ ಮನೇಸ್ತ್ ಡಿಯಾನ್ ಮುಂತೇರೋ ರೋಹನ್ ಕಾರ್ಪೊರೇಷನ್ ಅಸೋ ಡಿರೆಕ್ಟರ್ ಫೋನ್ ಕರಿ ಜೈಲ್ ಸಂಕೋ 6364204949 ಐಕೊಂಕಿಸರನ್ನ ಕತ್ ತಾಳೋ ಉಮಾಳೋ ಎಸ್ ಜೂನ್ ಮಹಿನ್ಯಾಚ್ಯಾ 30 ತಾರೀಖೆ ಮುಂಗ್ಳಾರ ದಿ ಸಕಾಳಿ ದಾತಾವ್ ಇಕ್ರವರ ಮನ ಸರ್ ಹಿ ರಂಗ್ ರಂಗಾಳ್ಚಿನಿ ಎಸ್ ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಎಸ್ ಎಂ ಎಸ್ ಆಧಾರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೈಫಣ್ಣ ನಮಸ್ಕಾರ. ಒಂದು ಹಾಡು ಬೇಕು ತುಳುವಾಡು ಯಾವುದಾಗ್ಬೋದು? ನಾ ರವಿ ಮರಡಿ, ಶಕುಂತಲಾ ವಸಂತ್ ಪೂಜಾರಿ, ಸೈಫ್ ನೈಫ್ ಗೀತಾ ಸಂಕಪ್ಪ ಪೂಜಾರಿ ಅಂತ ಹೇಳಿದ್ದಾರೆ. ನಾ ರವಿ ಮರೋಡಿ, ವೇಣೂರು ಭಾರಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಸೈಫ್ ಇಲ್ಲ, ನಾನು ಬಂದಿದ್ದೇನೆ. ಸೊಲ್ಫಿ ಅವರೊಂದು ತುಳುವಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನ ಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. 3:15:12. ಸೊ ಕೆಲವೊಂದು ವಿಚಾರಗಳು SMS ಆದರೆ ಒಲವಿನ ಹಾಡಿನೊಂದಿಗೆ ಏನಿದೆ ಇವತ್ತಿನ ಮಧ್ಯಾಹ್ನದ ಒಂದು ಸುದ್ದಿಗಳು ಸ್ವಲ್ಪ ಬಗ್ಗೆ ನಾವು ನೋಡೋಣ. ಸಂಕ್ಷಿಪ್ತವಾಗಿ ದೊಡ್ಡ ಮಟ್ಟದಲ್ಲಿ ನೋಡೋದು ಬೇಡ, ಯಾಕೆಂದರೆ ಈ ಒಂದು ಸುದ್ದಿಗಳನ್ನು ನೋಡುವಾಗ ಏನಿದೆ, ಒಂದು ಖ್ಯಾತ ಗಾಯಕ ಚಂದ್ರಹಾಸ್ ಉಳ್ಳಾಲವರು ಏನಿಲ್ಲ, ಸೊ ಅವರು ಇವತ್ತು ನಿಧನರಾದರು. ಒಂದು ಅಲ್ಪಕಾಲದ ಅನಾರೋಗ್ಯದ ನಿಧನರಾದರು. ರೇಡಿಯೋ ಸಾರಂಗ್ನಲ್ಲಿ ಕೂಡ ಬಂದಿದ್ದರು ಚಂದ್ರಹಾಸ್ ಸುವರ್ಣ, ಸೊ ಟೂ ಅಲ್ಲಿ ವಿನ್ನರ್ ಆಗಿದ್ದರು. ಸೊ ಅವರಿಗೆ ನಾವು ಇವತ್ತು ಚಿರಶಾಂತಿಯನ್ನು ಕೊಡ್ತಾ ಇದ್ದೆ. ಸೊ ರೇಡಿಯೋ ಸಾರಂಗ್ನಲ್ಲಿ ಸ್ನರ್ ಕೂಡ ಅವರು ಆಗಿದ್ದರು, ಅದೇ ರೀತಿ ಒಬ್ಬರು ಅತಿಥಿಯಾಗಿ ಕೂಡ ಬಂದಿದ್ದರು. ಹಲವಾರು ಹಾಡುಗಳನ್ನು ಅವರು ಹಾಡಿದ್ದಾರೆ. ಸೊ ಅವರೊಂದು ಹಾಡು ಬೇರೆ ಬೇರೆ ಒಂದು ಹಾಡುಗಳು ನಾವು ಕೇಳಿರ್ಬೋದು ರೇಡಿಯೋ ಸಾರಂಗಲ್ಲಿ ಅಥವಾ ಬೇರೆ ಬೇರೆ ವಾಹಿನಿಗಳಲ್ಲಿ. ಜೊತೆಗೆ ಏನಿದೆ, ಒಂದು ಬಂಟ್ವಾಳದಲ್ಲಿ ಒಬ್ಬರು ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟಂಥ ಘಟನೆ ನಡೆದಿದೆ. ಚಲಿಸಿದ ಕಾರಿನ ಮೇಲೆ ಉರುಳಿ ಬಿದ್ದ ಮರ, ವಿದ್ಯುತ್ ಕಂಬ, ಪವಾಡ ಸದೃಶ್ಯ ಪಾರಾದ ದಂಪತಿ, ಇದು ಬಂಟ್ವಾಳದ ಇನ್ನೊಂದು ಘಟನೆ. ಬಸ್ ಚಾಲಕ ಮಹಿಳೆ ನಡುವೆ ವಾಗ್ವಾದ, ಪರಸ್ಪರ ದೂರು ದಾಖಲು ಎಂದಿದೆ ಇನ್ನೊಂದು ಸುದ್ದಿ ಬಂಟ್ವಾಳದ ಘಟನೆ. ಬಂಟ್ವಾಳದಲ್ಲಿ ಸಚಿವ ಬಿ ವಿ ರಮಣಾಥ ರಾಯ್ ಅವರ ಮನೆಗೆ MLC ಮೋಹನ್ ಭೇಟಿ, PV ಮೋಹನ್ ಭೇಟಿ. 10 ಅಡಿ ಎತ್ತರದಿಂದ ಈಜುಕೊಳಕ್ಕೆ ಧುಮುಕಿದ ಯುವಕ ಸ್ಥಳದಲ್ಲೇ ಮೃತಪಟ್ಟಂಥ ಘಟನೆ ಕೂಡ ನಡೆದಿದೆ. ಅದೇ ರೀತಿ ಸುಳ್ಯದಲ್ಲಿ 6 ಯುಟಿ ಖಾದರ್ಗೆ

ಎಸ್, ಮತ್ತೊಮ್ಮೆ ಒಂದು ಲವಿನ್ಹಾರ್ ಎಸ್ ಎಮ್ ಎಸ್ ಆಧಾರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ ಇದೆ, ತುಂಬ ದೂರದಿಂದ ಬಂದಿದೆ. ಸೊ ನಮಸ್ಕಾರ ಸರ್, ರೇಡಿಯೋ ಸಾರಂಗ್ ಸವಿನಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ದೇವರ ಮನೆ, ಹಾಡು ಮಯಾಗೆ ಶಾನೆ ಮತ್ತು ಜೈ ಜಗದೀಶ್ ಅವರ ಹುಟ್ಟು ಹಬ್ಬ. ಸೊ ಅದಕ್ಕೋಸ್ಕರ ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರದಿಂದ ಭರತ್ ಕುಮಾರ್, ನಮ್ಮ ಗೆಳೆಯರಾದ ಬಂದೆ ನವಾಜ್, ಶಿವಶರಣ್ ಸೌದಿ, ಸುರೇಶ್ ಬೆಣ್ಣೆ, ಗಂಗಪ್ಪ ಬಡಿಗೇರಿ, ಇಮಾಮ್ ಸಾಹಬ್ ಮತ್ತು ಇತರರಿಗೋಸ್ಕರ, ಅಂದರೆ ಅಶೋಕ್, ಸುದರ್ಶನ್, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜ್ಕುಮಾರ್, ನಾಗೇಂದ್ರ, ಶಾರದ ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ ಸಿಟಿ, ಚಂದ್ರಶೇಖರ್, ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಸರ್. ತಮ್ಮ ಮತ್ತೊಮ್ಮೆ ಆಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಸರ್ ಅಂತ ಕೇಳಿದ್ದಾರೆ. ಸೊ ದೇವರ ಮನೆ ಚಿತ್ರದ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲ ಹೊತ್ತಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಅಂದರೆ ಎಸ್ ಎಮ್ ಎಸ್ ಮೂಲಕ ಇವತ್ತು ನೀವು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ದೇವರ ಮನೆ ಚಿತ್ರದ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದರು. ಸೊ ಈ ಒಂದು ಹಾಡು ಇನ್ನು ಕೆಲ ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ನೀವು ಕೂಡ ಕರೆ ಮಾಡಿ ಅದೇ ರೀತಿ ನಿಮ್ಮ ಒಂದು ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತೇನೆ. ಸೊ ದೇವರ ಮನೆ ಚಿತ್ರದ ಒಂದು ಸುಂದರವಾದ ಹಾಡು, ಹಾಡಿನ ಹೆಸರು ಅವರು ಈಗಾಗಲೇ ಹೇಳಿದ್ದಾರೆ, ಮಯಾಗ ಶಾನೆ. ಸೊ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದು. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲ ಹೊತ್ತಲ್ಲಿ. ಹಳೆಯದಾದ ಚಿತ್ರ. ಸೊ ಈ ಚಿತ್ರ ತುಂಬ ಒಂದು ಜನರ ಮನಸ್ಸನ್ನು ಮುಟ್ಟಿತ್ತು. ಸೊ ಈ ಒಂದು ಚಿತ್ರವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಹಾಡಿದರು ಈ ಒಂದು ಹಾಡನ್ನು. ಸೊ ಹಾಡಲ್ಲಿ ಹಲವಾರು ವಿಶೇಷತೆಗಳು ಕೂಡ ಇದ್ದವು ಅಂತ ಹೇಳ್ಬೋದು. ಸೊ ನಾವು ನೋಡ್ಬೋದು ಇಲ್ಲಿ ಈ ಒಂದು ಹಾಡನ್ನು ನಮ್ಮ ಸ್ನೇಹಿತರು ಕೇಳಿದ್ದಾರೆ. ತುಂಬ ಜನರ ಹೆಸರುಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿ ದಿನ ಪ್ರತಿ ಕ್ಷಣ ಬೇರೆ ಬೇರೆ ಹಾಡುಗಳು ನಮ್ಮ ಒಂದು ಮನಸ್ಸನ್ನು ಸೂರೆಗೊಳ್ತಾ ಇರ್ತವೆ. ಸೊ ಹೀಗಾಗಿ ಈ ಒಂದು ಹಾಡನ್ನು ಕೂಡ ದೇವರ ಮನೆ ಚಿತ್ರದಿಂದ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಕರೆ ಅಥವಾ ವಾಟ್ಸಪ್ ಮಾಡೋಕ್ಕೆ ಇವತ್ತು ಕರೆ ಮಾಡಲಿಕ್ಕಂತೂ ಹೋಗಬೇಡಿ. ಸೊ ಸಂದೇಶಗಳನ್ನು ಕಳುಹಿಸಿ. ಸೊ ತುಂಬ ಜನರ ಸಂದೇಶಗಳು ಬರ್ತಾ ಇವೆ. ಸೊ ತುಂಬ ಜನರು ಮೆಸೇಜಸ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ನಿತ್ಯದ ಕೇಳುಗರು ಕೂಡ ಇದ್ದಾರೆ ಅದರಲ್ಲಿ. ಸೊ ದಿನ ಕಾಲ್ ಮಾಡುವವರು ಕೂಡ ಇದ್ದಾರೆ. ಅದು ಬಿಟ್ಟು ಜೊತೆಗೆ ನಾವು ನೋಡಿರ್ಬೋದು ಕೇವಲ ಒಂದು ಸಂದೇಶಗಳನ್ನು ಕಳಿಸುವ ಕೇಳುಗರು ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲರನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಕೆಲವರಂಥ ಹಾಡುಗಳು ಒಂದು ಸಾರಂಗ್ನ ಒಂದು ಸಂಗ್ರಹದಲ್ಲಿ ಇಲ್ಲದಂಥ ಹಾಡುಗಳು ಕೂಡ ಇದೆ. ಸೊ ಆ ಹಾಡುಗಳನ್ನು ಕೂಡ ನಾವು ಪ್ಲೇ ಮಾಡಬೇಕು. ಸೊ ರಾಯಚೂರು ಜಿಲ್ಲೆಯಿಂದ ಭೀಮನ್ಗೌಡ ಪಾಟೀಲ್ ಮಾಡೋ ನಮಸ್ಕಾರ, ಶುಭ ಮಧ್ಯಾಹ್ನ ಸರ್, ನಮಸ್ಕಾರಗಳು. ನಮಗಾಗಿ ಲವ್ ಸ್ಟೋರಿ ಚಿತ್ರದಿಂದ ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿಕ್ಷಣವು ಈ ಗೀತೆ ಸಾರಂಗ ರೇಡಿಯೋ ಕೇಳುವ ಸ್ನೇಹಿತರಿಗಾಗಿ ಪ್ರಸಾರ ಮಾಡಿ ಅಂತ ಕೂಡ ಕೇಳಿದ್ದಾರೆ. ಸೊ ಲವ್ ಸ್ಟೋರಿ ಚಿತ್ರದ ಒಂದು ಹಾಡು ಕೂಡ ಈಗ ಎರಡು ಹಾಡುಗಳನ್ನು ಅವರು ರಿಕ್ವೆಸ್ಟ್ ಮಾಡಿದ್ದು, ಬೇರೆ ಬೇರೆ ಹಾಡುಗಳು ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಹಾಡನ್ನು ನನಗೆ ನಿನ್ನ ಪ್ರೇಮ ಗೀತೆಯನ್ನು ಮೊದಲನೇದಾಗಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ನಂತರ ಇನ್ನೊಬ್ಬರು ಕೇಳೋರು ಕೇಳಿದಂಥ ಹಾಡನ್ನು ಕೂಡ ಕೊಡ್ತಾ ಇದ್ದೇನೆ. ಸೊ ಕೇಳಿಕೊಂಡು ಬರೋಣ ಎರಡು ಸುಂದರವಾದ ಹಾಡುಗಳನ್ನು ಈ ಸಂದರ್ಭದಲ್ಲಿ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ताळो उमाळो शीद प्रसार एस मुंगळारा सकाळी दावरार आमचे संगी हजर असा मनेस्त डियॉन मोंतेरो रोहन कॉर्पोरेशन असो डिरेक्टर फोन करी जाई जल्लो संको 6364204949 ऐकोंक विसरू नकात ताळो उमाळो येस जून महिन्याच्या 30 तारखेर मुंगळार दीस सकाळी दातावन 11 वरां म्हणा सर ही रंगरंगाळची ಎಸ್ಮತೊಮ್ಮೆ ಸಾರಂಗ್ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸಮಯ 3:46 ಆಗ್ತಾ ಇದೆ. ಸೊ ತುಂಬ ಜನರ ಸಂದೇಶಗಳು ಬಂದಿವೆ ಇವತ್ತು ಕೂಡ. ಸೊ ತುಂಬ ಸಂದೇಶಗಳನ್ನು ಬಂದಿದ್ದು. ಸೊ ಅದರಲ್ಲಿ ನಾವಂತೂ ಪ್ರತಿ ಸಲ ನಾವು ನೋಡ್ಬೋದು ಯಾರ್ದೆಲ್ಲ ಸಂದೇಶಗಳು ಬಂದಿವೆ ಅಂತ ಹೇಳಿದರೆ. ಸೊ ಅದರಲ್ಲಿ ಈಗ ಮುಂದಿನ ಸಂದೇಶವನ್ನು ನಾನು ಓದ್ತಾ ಇದ್ದೇನೆ. ಸೊ ಸಾಕಷ್ಟು ಜನರು ಸಂದೇಶಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಕೆಲವರಂತ ಹೇಳಿದರೆ ನಮಗೆ ಕೊಂಕಣಿ ಹಾಡನ್ನು ಕೊಡಿ ಅಂತ ಜೋಕಿಮ್ ಡಿ ಸಿಲ್ವಾ ಅವರು ಮೆಸೇಜ್ ಮಾಡಿ. ಸೊ ಕೊಂಕಣಿ ಹಾಡು ಯಾವ ಅಂತ ಕೇಳಿಲ್ಲ, ಅದಕ್ಕೋಸ್ಕರ ಅವರಿಗೊಂದು ಕೊಂಕಣಿ ಹಾಡನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಕೇಳಿಕೊಂಡು ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು

ವೆಲ್ಕಮ್ ಬ್ಯಾಕ್ ಟು ಲವಿನ್ ಹಾಡು ಕಾರ್ಯಕ್ರಮಕ್ಕೆ. ಇವತ್ತಿನ ಕಾರ್ಯಕ್ರಮವನ್ನು ಮುಂದಿಸಿಕೊಂಡು ಹೋಗುವಾಗ ಸ್ನೇಹಿತರೆ, ಕೊನೆಯ ಒಬ್ಬ ಕೇಳುಗರು ಕೇಳಿದಂಥ ಒಂದು ಮೆಸೇಜನ್ನು ನಾನು ಹೊತ್ತಾ ಇದ್ದೇನೆ. ಸೊ ಅವರು ಈ ಮೆಸೇಜಲ್ಲಿ ಕಾಮನಬಿಲ್ಲಿನ ಮೇಲೆ ಈ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇವತ್ತು ಕೊನೆಯ ತುಂಬ ಮೆಸೇಜ್ಗಳು ಬಂದಿವೆ. ಸೊ ಆ ಮೆಸೇಜ್ಗಳನ್ನು ನಿರಂತರ ಓದುವಾಗ, ಇದು ಡಾಕ್ಟರ್ ವೀರ ಶೆಟ್ಟಿ ದೊಡ್ಡ ಬೀದರ್ನಿಂದಾಗಿ ಅವರು ಕೇಳ್ತಾ ಇದ್ದಾರೆ. ಒಂದು ಕಾಮನಬಿಲ್ಲು ಈ ಒಂದು ಹಾಡನ್ನು ಪ್ಲೇ ಮಾಡಿ ಎಂದು ಅವರು ತಿಳಿಸಿದ್ದಾರೆ. ಸೊ ಅವರಿಗೋಸ್ಕರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಸಂಕಪ್ಪರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸಿ ಟಿ ಚಂದ್ರಶೇಖರ್ ಕೂಡ ಮೆಸೇಜ್ ಮಾಡಿದ್ದಾರೆ. ಸದಾನಂದ ನಾಯಕ್ ಕೂಡ ಮೆಸೇಜ್ ಮಾಡಿದ್ದಾರೆ. ಅದೇ ರೀತಿ ತುಂಬ ಜನರು ಮೆಸೇಜ್ ಮಾಡಿದ್ದಾರೆ. ಸೊ ಆ ಮೆಸೇಜ್ಗಳನ್ನು ಓದಲಿಕ್ಕೆ ಇವತ್ತಂತೂ ಸಮಯ ಇಲ್ಲ. ಸರಸ್ವತಿ ಕಡವರವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಎಲ್ಲ ಮೆಸೇಜ್ಗಳನ್ನು ನಾನಂತೂ ಓದಿದ್ದೇನೆ. ಮತ್ತು ಪಂಚಮಿ ಅಂತ ಕೂಡ ಅವರು ಮೆಸೇಜ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇವತ್ತು ಎಲ್ಲ ಕಾರ್ಯಕ್ರಮ ಎಲ್ಲರ ಒಂದು ಮೆಸೇಜ್ಗಳನ್ನು ಓದುವಂಥ ಪ್ರಯತ್ನ ಮಾಡಿದ್ದೇನೆ. ಆದರೆ ಇಲ್ಲಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ. ಮತ್ತು ಅದೇ ರೀತಿ ಸದಾನಂದ ನಾಯಕ್ ಉಡುಪಿಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ಸಮಯದ ಅವಕಾಶ ಇಲ್ಲದಿರುವುದರಿಂದಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಎಲ್ಲರ ಮೆಸೇಜ್ಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇರುವಾಗ, ಕೊನೆಯ ಒಬ್ಬರು ಕೇಳುಗರು ಒಂದು ಮೆಸೇಜನ್ನು ನಾವು ಓದಿದ್ದೇವೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೇವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ ಮತ್ತು ಶುಭ ಸಂಜೆ.

0: माळो उमाळो शीद प्रसार यस मुंगळारा सकाळी दावरार आमचे संगी हजर असा मनेस्त डियॉन मोंतेरो रोहन कॉर्पोरेशन असो डिरेक्टर फोन करी जाई जालो संको 6364204949 ऐकूंक विसर नकात ताळो उमाळो यस जून महिन्याच्या 30 तारखेर मुंगळारा दीस सकाळी दातावन 11 वरां म्हणा सर ही रंगरंगाळशिनी
1: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹೇಳ್ತಾ ಇದ್ದೀರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ ಮತ್ತೆ ಬಂದಿದ್ದೇನೆ ಹೊಸ ವಿಷಯದೊಂದಿಗೆ. ಹೊಸ ವಿಷಯ ಏನು ಗೊತ್ತಾ, ರೋಡಲ್ಲಿ ನೋಡಿ ಅಂದೆ, ಎಲ್ಲಿ ರೋಡಲ್ಲಿ ಸೈಡಲ್ಲಿ ನೋಡಿದ್ರು ಮಾವಿನ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ. ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ, ಅದೇ ಮಾರ್ಕೆಟಿಗೆ ಹೋಗಿ ಮಾವಿನ ಹಣ್ಣು ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇದ್ದಾರೆ. ಮಾವಿನ ಹಣ್ಣು ಮರಗಳಲ್ಲಿ ಅಂತೂ ಸಿಕ್ಕಾಬಟ್ಟೆ ಮಾವಿನಕಾಯಿಗಳು ಅಲ್ವಾ. ಸೊ ಈಗ ಈ ಸರ್ತಿ ಏನೋ ಭರ್ತಿ ಎಲ್ಲ ಕಡೆನೂ ಮಾವಿನ ಹಣ್ಣು ಆಗಿದೆ ಅಂತ ಅಂದುಕೊಳ್ತೇನೆ. ಸೊ ಯಾವ ಮರದಲ್ಲೂ ಖಾಲಿ ಕಾಣಿಸಲ್ಲ, ಎಲ್ಲ ಮರದಲ್ಲೂ ಮಾವಿನಕಾಯಿಗಳು ಬಿಟ್ಟದನ್ನು ನಾನು ನೋಡಿದ್ದೀನಿ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಮಾತಾಡೋಣ, ಯಾಕಂದರೆ ಅದು ಹಣ್ಣಿನ ರಾಜ ಅಲ್ವಾ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆನೇ ಮಾತಾಡುವ, ಹಣ್ಣುಗಳ ರಾಜ ಮಾವಿನ ಹಣ್ಣು. ತನ್ನಲ್ಲಿ ಹಲವಾರು ರೀತಿಯ ಪೌಷ್ಟಿಕ ಸತ್ವಗಳನ್ನು ಹೊಂದಿರುವುದರಿಂದ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು. ಮಾವಿನಕಾಯಿ ಹಾಗೂ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿ ಬಿಟ್ಟಿದೆ. ಮಾರ್ಕೆಟ್ನಲ್ಲಿ, ತಳ್ಳುವ ಗಾಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲಿ ನೋಡಿದ್ರು ವಾಹ್, ಮಾವಿನ ಹಣ್ಣಿನದೇ ಕಾರ್ಬಾರು. ಸಾಮಾನ್ಯವಾಗಿ ಏನು ಗೊತ್ತಂಟ, ಈ ಯುಗಾದಿ ಹಬ್ಬ ಕಳೆದ ಬಳಿಕ ಮಾವಿನ ಹಣ್ಣುಗಳ ಭರಾಟೆ ಎಲ್ಲ ಕಡೆಯೂ ಪ್ರಾರಂಭ ಆಗುತ್ತೆ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಪ್ರಕೃತಿ ಕಾಲಕಾಲಕ್ಕೆ ತಕ್ಕ ಹಾಗೆ ನಿಸರ್ಗದತ್ತವಾದ ಹಣ್ಣು ಮತ್ತು ತರಕಾರಿಗಳನ್ನು ನಮಗೆ ನೀಡುತ್ತಾ ಬರುತ್ತಿದೆ. ಹೀಗಾಗಿ ಋತುವಿಗೆ ಅನುಗುಣವಾಗಿ ಸಿಗುವ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸುತ್ತಾ ಬರುವುದರಿಂದ ನಮ್ಮ ಆರೋಗ್ಯವನ್ನು ಸದೃಢತೆಯಿಂದ ಕಾಯ್ದುಕೊಳ್ಳಲು ಇದೆಲ್ಲವೂ ನಮಗೆ ನೆರವಾಗ್ತದೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನಿಂದ ಹೇಗೆ ನಾವು ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಬೋದು, ಏನು ಪ್ರಯೋಜನಗಳು, ಆಮೇಲೆ ಅದರಿಂದ ಮಾಡೋ ಡಿಶಸ್ ಮಾವಿನ ಹಣ್ಣಿಂದ ಅಲ್ವಾ, ಎಷ್ಟು ವೆರೈಟಿ ವೆರೈಟಿ ಮಾಡ್ಬೋದು, ಅದರ ಬಗ್ಗೆ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಭಾರತೀಯರಿಗಂತೂ ಮಾವು ಹೇಳಿದರೆ ಫೇವ್ರೇಟ್ ಅಲ್ವಾ, ಇದು ಹಣ್ಣುಗಳ ರಾಜ ಅಂತಲೇ ಅದಕ್ಕೆ ಕರೆಯೋದು. ಆಮೇಲೆ ಇದು ರುಚಿ ಮಾತ್ರ ಅಲ್ಲ, ಒಂಥರ ಮಾವಿನ ಹಣ್ಣಿನ ಸ್ಮೆಲ್ ತಗೊಳ್ಳಿ ಅಂತ ಎಷ್ಟೊಂದು ಪರಿಮಳವಾಗಿ ಇರ್ತದೆ. ಬೇಸಿಗೆ ಬಂತು ಹೇಳಿದರೆ ಸಾಕು, ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳದೇ ಕಾರ್ಬಾರು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಈ ಮಾವಿನ ಹಣ್ಣನ್ನು ಮಿತವಾಗಿ ಸೇವಿಸುವುದರಿಂದ ಅನೇಕ ಲಾಭಗಳಿದೆ. ಜೀರ್ಣಕ್ರಿಯೆಗೆ ಇದು ಸಹಕಾರಿ. ಆಮೇಲೆ ಮಾವಿನ ಹಣ್ಣನ್ನು ಹಲವಾರು ಗುಣಗಳನ್ನು ಹೊಂದಿರುವ ಕಾರಣ ಇದರಲ್ಲಿ ಮತ್ತೇನು ಗೊತ್ತಂದ್ರೆ, ಇದರಲ್ಲಿ ಅಮೈಲೇಸ್ ಎನ್ನುವ ಜೀರ್ಣಕಾರಿ ಕಿಣ್ವ ಇರ್ತದೆ. ಇದರ ಜೊತೆಗೆ ಮಾವಿನಲ್ಲಿ ನೀರು ಕೂಡ ಇರ್ತದೆ. ಒಂದು ನಾರಿನಂಶ ಜಾಸ್ತಿಯಾಗಿರುವುದರಿಂದ ಮಲಬದ್ಧತೆ ಮತ್ತು ಅತಿಸಾರದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ನಮಗೆ ಸಹಾಯವನ್ನು ಮಾಡ್ತದೆ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಯಾವುದಕ್ಕೆಲ್ಲ ಇದು ಉಪಯೋಗ, ಆಮೇಲೆ ಇದರಿಂದ ಏನೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತಯಾರಿಸಬಹುದು, ಎಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ಐಸಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ಹೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ಈಗ ನಾನು ಹೇಳಿದ್ದೆ ಮಾವಿನ ಹಣ್ಣಿನಿಂದ ಏನೆಲ್ಲ ಸ್ಪೆಷಲ್ ಡಿಶ್ ಮಾಡಬಹುದು ಅಂತ ಹೇಳಿ ಅಲ್ವಾ, ನಾನೇ ಹೇಳಿದರೆ ಚೆನ್ನಾಗಿರ್ತದ? ಇದ್ರ ಬಗ್ಗೆ ತುಂಬ ಗೊತ್ತಿರುವವರು ಯಾರಾದರೂ ಇದ್ದರೆ ಅವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಇದನ್ನು ನಾವು ವಿಷಯವನ್ನು ಕಲೆಕ್ಟ್ ಮಾಡೋಣ, ಮತ್ತು ಮನೆಯಲ್ಲಿ ನಮಗೂ ಸಹ ಮಾಡ್ಬೋದಲ್ಲ, ನೋಡೋಣ. ಈಗ ನಾನೊಬ್ಬರಿಗೆ ಕಾಲ್ ಮಾಡ್ತೇನೆ. ಈಗ ನಮ್ಮ ಜೊತೆ ಇದ್ದಾರೆ ಇಎಸ್ ಉಷಾ ಅವರು, ನೋಡೋಣ ಅವ್ರು ಯಾವುದೆಲ್ಲ ಡಿಶಸ್ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಉಷಾ ಅವರೇ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೇವೆ ನೋಡಿ. ಎಲ್ಲ ಕಡೆ ಇವಾಗ ಮಾವಿನ ಹಣ್ಣುಗಳದ್ದೇ ಒಂದು ದರ್ಬಾರ್ ಅಂತ ಹೇಳಿದ್ರೆ ತಪ್ಪೇ ಆಗ್ಲಿಕ್ಕಿಲ್ಲ. ಎಲ್ಲರ ಮನೆಗೆ ಹೋಗಿ ಅಂತ ಈಗ ಒಂದು ಮಾವಿನ ಹಣ್ಣಿದ್ದು ಏನೋ ಒಂದು ಡಿಶ್ ನಮ್ಗೆ ಊಟಕ್ಕೆ ಮಾಡಿ ಹಾಕ್ತಾರ ಅವರು ಅಲ್ವಾ. ಸೊ ಈಗ ನಿಮ್ಗೆ ಗೊತ್ತಿರುವಂತ ಯಾವ್ದಾದ್ರು ಒಂದು ಮಾವಿನ ಹಣ್ಣಿನ ಸ್ಪೆಷಲ್ ಡಿಶ್ ಅನ್ನ ನಂಗೆ ಹೇಳ್ಕೊಳ್ಬೇಕು, ನೀವು ಹೇಳ್ತೀರಾ? ಯಾವ್ದು ಹೇಳ್ಕೊಡ್ತೀರಾ? ಮಾವಿನ ಹಣ್ಣಿನ ಸಾಸಿವೆ, ಸರಿ, ಹೇಗ್ ಮಾಡೋದು ಅಂತ ಹೇಳಿ.
1: ಅದಕ್ಕೆ ಒಂದ್ ಐದಾರು ಮಾವಿನ ಹಣ್ಣು ಕಸಿ ಎಲ್ಲ ಕಾಟಿದ್ರೆ ಒಳ್ಳೇದು. ಅದನ್ನ ಚೆನ್ನಾಗಿ ತೊಳೆದು ತುಂಡು ಮಾಡ್ಬೇಕು. ಸಿಪ್ಪೆಯನ್ನ ಬೇರೆ ತೆಗೆದಿಟ್ಟು ಗೊರಂಟನ್ನ ಸರಿಯಾಗಿ ಹಿಂಡ್ಬೇಕು.
0: ಗೊರಟನ್ನ
1: ಹೌದು. ಅದಕ್ಕೆ ಎರಡು ನಾಲ್ಕು ಉಪ್ಪು, ನಮ್ಗೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಬೆಲ್ಲವನ್ನ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಆ ನಂತರ ಒಂದು ಒಂದು ಚಮಚ ಸಾಸಿವೆ, ಎರಡು ಕಾಯಿ ಮೆಣಸು ಎಲ್ಲ ಒಣಗಿನ ಮೆಣಸು ಹಾಕಿ ಸ್ವಲ್ಪ ಒಂದು ಕಡಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಎಲ್ಲ ಹಾಕಿ ಅರಿಬೇಕು. ಸಣ್ಣ ಅರಿಬೇಕು. ಸಣ್ಣ ಅರ್ದ ಮೇಲೆ ಅದನ್ನ ತೆಗೆದು ಆ ಹಿಂಡಿದ ಮಾವಿನ ಹಣ್ಣಿಗೆ ರಸಕ್ಕೆ ಅದನ್ನ ಬೆರೆಸ್ಬೇಕು. ಬೆರೆಸಿ ಅದನ್ನ ಸರಿಯಾಗಿ ಕಲಸ್ಬೇಕು. ಕಲಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರ್ನ ಹಾಗೆ ಇರ್ಬೇಕು, ತುಂಬಾ ನೀರಲ್ಲ, ಸ್ವಲ್ಪ ನೀರಾಗಿ ಇರ್ಬೇಕು. ಅದು ಅದನ್ನ ಸ್ವಲ್ಪ ನಾವು ಊಟ ಮಾಡುವಾಗ ಕಲಸಿದ್ರೆ ಹಾಳಾಗುದಿಲ್ಲ, ತುಂಬಾ ಹೊತ್ತು ಇಡ್ಬೋದು.
0: ಕುದಿಸ್ಲಿಕ್ಕಿಲ್ಲ,
1: ಅದನ್ನ ನಾವು ಊಟ ಮಾಡುವಾಗ ಬೆರೆಸಿದ್ರೆ ಅದು ತುಂಬಾ ಫ್ರೆಶ್ ಆಗಿ ಇರ್ತದೆ, ರುಚಿಯಾಗಿ ಇರ್ತದೆ.
0: ವಾವ್, ಓಕೆ. ಇನ್ನೇನಾದ್ರು ಹೇಳ್ಕೊಡ್ತೀರಾ?
1: ಇನ್ನು ಮಾವಿನ ಹಣ್ಣಿನ ಮೆಣಸ್ಕಾಯಿ ಅಂತ ಹೇಳಿ.
0: ಮೆಣಸ್ಕಾಯಿ, ವಾವ್. ಊಟದಲ್ಲೆಲ್ಲ ಬಡಿಸ್ತಾರೆ ಅಲ್ವಾ, ಸ್ಪೆಷಲ್ ಊಟದಲ್ಲಿ ಬಡಿಸ್ತಾರೆ, ಹೇಳಿ ಹೇಳಿ.
1: ಅದಕ್ಕೆ ನಾಲ್ಕೈದು ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತುಂಡು ಮಾಡ್ಬೇಕು. ಸಿಪ್ಪೆ ಬಿಸಾಡ್ಲಿಕ್ಕಿಲ್ಲ ಇದ್ರಲ್ಲಿ, ಸಿಪ್ಪೆಯನ್ನು ಬೇರೆ ಬೇರೆ ತುಂಡು ತುಂಡು ಮಾಡಿ ಭಾಗ ಭಾಗ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಇದು ಹಾಕ್ಬೇಕು, ನೀವು ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕು, ತುಂಬಾ ಬೇಯಿಸ್ಲಿಕ್ಕಿಲ್ಲ. ಅದ್ರ ನಂತರ ಹುಳಿ ಇಲ್ಲದಿದ್ರೆ ಸ್ವಲ್ಪ ಹುಳಿ, ಹುಣಸೆ ಹುಳಿಯನ್ನ ನೆನೆಸಿಡ್ಬೇಕು. ಹುಳಿ ಇಲ್ಲದ ಮಾವಿನ ಹಣ್ಣಿಗಾದ್ರೆ, ಹುಳಿ ಇದ್ದ ಮಾವಿನ ಹಣ್ಣಿಗಾದ್ರೆ ಬೇಡ. ಮತ್ತೆ ಸ್ವಲ್ಪ ಹೌದು ಒಂದು ಚಮಚ ಎಳ್ಳು, ಅದನ್ನ ಎಣ್ಣೆ ಹಾಕದೆ ಹುರಿಬೇಕು. ಮತ್ತೆ ನಾಲ್ಕು ಒಂದು ಅರ್ಧ ಚಮಚ ಕೊತ್ತಂಬರಿ, ಆನಂತರ ಒಂದು ಎರಡು ಮೂರು ಮೆಣಸಿನಕಾಯಿ. ಮೆಣಸಿನಕಾಯಿ ಅಂತ ಹೇಳಿದ್ರೆ ಮೆಣಸು, ಒಣಗಿನ ಮೆಣಸು,
0: ಒಣಗಿನ ಮೆಣಸು.
1: ನಾಲ್ಕು ಕಡಲೆಬೇಳೆ, ಇಷ್ಟನ್ನ ಇಂಗು, ಇಷ್ಟನ್ನು ಚೆನ್ನಾಗಿ ಹುರಿಕೊಳ್ಬೇಕು, ಎಣ್ಣೆ ಹಾಕಿ ಹುರಿಬೇಕು. ಹುರಿದ ನಂತರ ಮತ್ತೆ ಬೇಸಪ್ಪ ಅಂತ ಹುರ್ಕೊಳ್ಬೇಕು. ಇಷ್ಟೆಲ್ಲ ಹುರಿದದ್ದನ್ನು ಮತ್ತೆ ಹುರಿಯದೆ ಖಾಲಿ ಹುರಿದ ಎಳ್ಳನ್ನ ಒಂದು ಕಡೆ ತೆಂಗಿನಕಾಯಿ ಹಾಕಿ ಅರಿಬೇಕು. ಅರ್ದು ಅದನ್ನ ಚೆನ್ನಾಗಿ ರಸ ಚೆನ್ನಾಗಿ ತೆಗಿಬೇಕು. ಅದನ್ನ ಚೆನ್ನಾಗಿ ತೊಳೆದು ಎಲ್ಲ ಸ್ವಲ್ಪ ರಸ ರಸವಾಗಿ ಇರ್ಬೇಕು ಅದನ್ನ. ಅದಕ್ಕೆ ಈ ಬೇಯಿಸಿದ ಮಾವಿನ ಹಣ್ಣಿಗೆ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಹುಳಿ ಇಲ್ಲದಿದ್ರೆ ಹುಳಿಯನ್ನು ಹಿಂಡಿ ಅದನ್ನು ಕುದಿಸ್ಕೊಳ್ಬೇಕು. ಕುದಿಸಿದ ಮೇಲೆ ಈ ಅರ್ಧ ತೆಂಗಿನಕಾಯಿ ಅಂತ ಅದಕ್ಕೆ ಹಾಕಿ ಸರಿ ಗಳಗಳು ಕುದಿಸ್ಬೇಕು. ಅದನ್ನ ನೀವು ನಾಲ್ಕೈದು ದಿನ ಇಟ್ಟು ಸಹ ಏನು ಹಾಳಾಗುದಿಲ್ಲ.
0: ನೀವು ಹೇಳಿದಾಗ್ಲೇ ನಂಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಸರಿ, ಹಾಗಿದ್ರೆ ಧನ್ಯವಾದಗಳು ನಿಮಗೆ ಈ ಒಂದು ಸ್ಪೆಷಲ್ ಡಿಶ್ ಅನ್ನ ನನಗೆ ಹೇಳಿಕೊಟ್ಟದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸರಿ. ಇವಾಗ ಮೆಣಸ್ಕಾಯಿ ಹೇಗೆ ಮಾಡೋದು, ಆಮೇಲೆ ಏನು ಸಾಸಿವೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಬೇಗ ಬೇಗ ಬರೆದಿಟ್ಕೊಳ್ಳಿ, ಹಾಗೆ ಇನ್ನೊಬ್ಬರನ್ನು ಮಾತಾಡಿಸ್ತೀನಿ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಮಾವಿನ ಹಣ್ಣಿನ ಬಗ್ಗೆ ಅಲ್ವಾ ಎಲ್ಲರೂ ಬರೆದಿಟ್ಕೊಂಡಿದ್ದೀರಲ್ಲ, ಸಾಸಿವೆ ಹೇಗೆ ಮಾಡೋದು, ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ಹೇಳಿ. ಈಗ ಇನ್ನೊಂದಷ್ಟು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತೇನೆ. ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಳ ಇದೆ ಅಂತೆ. ಹೇಗೆ ಹೇಳಿದರೆ, ಇದರಲ್ಲಿ ವಿಟಮಿನ್ ಪೋಷಕಾಂಶ ಜಾಸ್ತಿ ಇರುತ್ತೆ. ವಿಟಮಿನ್ ಎ, ಬಿ, ಸಿ ಮತ್ತು ಇ ಖನಿಜಗಳು ಇದರಲ್ಲಿ ಹೇರಳವಾಗಿದೆ. ಇವೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಮೇಲೆ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಎ ಹೇರಳವಾಗಿದ್ದ ಕಾರಣ ಇದು ಚರ್ಮದ ಆರೋಗ್ಯಕ್ಕೂ ಮುಖ್ಯ. ಮಾವಿನ ಹಣ್ಣುಗಳನ್ನು ಯಾವಾಗಲೂ ಹೇಳ್ತಾರೆ, ಮಿತವಾಗಿ ಇದನ್ನು ಸೇವಿಸಬೇಕು. ಇಷ್ಟ ಅಂತ ಹೇಳಿಕೊಂಡು ಜಾಸ್ತಿ ತಿಂದರೆ ಮದು ಕಷ್ಟ ಆಗಿ ಓದಿತ್ತು. ಹಾಗಾಗಿ ಮಿತವಾಗಿ ಸೇವಿಸಿದಾಗ ತ್ವಚೆಯ ಕಾಂತಿ ಕೂಡ ಹೆಚ್ಚಾಗ್ತದೆ. ಆಮೇಲೆ ಇದು ಚರ್ಮದಲ್ಲಿ ಕೆಲವರಿಗೆ ಎಣ್ಣೆಯ ಅಂಶ ಜಾಸ್ತಿ ಇರ್ತದೆ, ಅದು ಕಡಿಮೆ ಆಗ್ತದೆ. ಇನ್ನು ಚರ್ಮ ಸುಕ್ಕುಗಟ್ಟದಂತೆ ಕಾಪಾಡ್ತದೆ. ಆಮೇಲೆ ಹೃದಯದ ಆರೋಗ್ಯವನ್ನು ವೃದ್ಧಿಸುವ ಪೋಷಕಾಂಶಗಳು ಮಾವಿನ ಹಣ್ಣಿನಲ್ಲಿ ಅಧಿಕವಾಗಿದೆ. ಮಾವಿನ ಹಣ್ಣಿನಲ್ಲಿ ಫೈಬರ್, ಪೊಟ್ಯಾಸಿಯಂ ಮತ್ತು ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಇದರಿಂದಾಗಿ ಹೃದ್ರೋಗದ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ. ಇನ್ನು ಮಾವಿನ ಹಣ್ಣಿನ ಸೇವನೆ ನಾಲಿಗೆಗೆ ರುಚಿಯನ್ನು ನೀಡುತ್ತದೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಈ ಹಣ್ಣು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ನಾನಾ ರೀತಿಯ ಭಕ್ಷ್ಯಗಳ ತಯಾರಿಕೆಯಲ್ಲಿ ಇದನ್ನು ನಾವು ಬಳಸಿಕೊಳ್ಳಬಹುದು, ಸೇವನೆಯನ್ನು ಮಾಡಬಹುದು. ಬೇಸಿಗೆ ಋತುವಿನಲ್ಲಿ ಈ ಮಾವಿನ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನ ಯಾವ ರೀತಿ ಇದು ಹೇಳಿದರೆ, ಇದು ಅನಾರೋಗ್ಯ ಸಮಸ್ಯೆಯನ್ನೇ ಸ್ವಲ್ಪ ನಿವಾರಿಸುತ್ತದೆ. ಹೇಗೆಂದರೆ, ಬೇಸಿಗೆ ಕಾಲ ಮಾವಿನ ಹಣ್ಣಿನ ಋತು. ಸಾಮಾನ್ಯವಾಗಿ ಮಾವು ಎಲ್ಲರಿಗೂ ಇಷ್ಟವಾಗಿರುವ ಹಣ್ಣು, ಅದಕ್ಕಾಗಿ ಅವುಗಳನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಕೆಲವರಿಗೆ ಈ ಮಾವಿನಕಾಯಿ ಉಪ್ಪು ಖಾರ ಹಾಕಿ ತಿನ್ನುವ ಅಭ್ಯಾಸ ಇರ್ತದೆ ಅಲ್ವಾ, ಇದು ಕೆಲವೊಮ್ಮೆ ಜಾಸ್ತಿ ತಿನ್ನಬೇಡಿ, ಪಿತ್ತ ಅಲರ್ಜಿ ಎಲ್ಲ ಆಗುವ ಚಾನ್ಸಸ್ ಉಂಟು. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಒಂದು ಪೀಸ್ ಎರಡು ಪೀಸ್, ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಆದರೆ ಮಾವಿನ ಹಣ್ಣನ್ನು ತಿನ್ನುವುದು ಮತ್ತಷ್ಟು ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಬೋದು. ಈಗ ಅವರು ಸಾಸಿವೆ ಮೆಣಸ್ಕಾಯಿ ಹೇಳಿದರು, ನಾನು ನಿಮಗೆ ಒಂದು ರೆಸಿಪಿ ಹೇಳಿಬಿಡ್ತೇನೆ. ಮಾವಿನ ಹಣ್ಣಿನಿಂದ ತಯಾರಾಗಬಹುದಾದ ಜನಪ್ರಿಯ ಖಾದ್ಯಗಳು ಇದೆ. ಮಾವಿನ ಹಣ್ಣಿನ ಸೀಕರಣೆ ಅಂತ ಮಾಡ್ತಾರೆ, ಆಮೇಲೆ ಗೊಜ್ಜು, ಚಟ್ನಿ, ಉಪ್ಪಿನಕಾಯಿ, ಮಾವಿನಕಾಯಿದು ಉಪ್ಪಿನಕಾಯಿ ಅಂತೂ ಸೂಪರ್. ಆಮೇಲೆ ಜ್ಯೂಸ್ ಮಾಡ್ತಾರೆ, ಕೇಕ್ ಮಾಡೋದು ಉಂಟು, ಆಮೇಲೆ ಫುಡ್ಡಿಂಗ್ ಇಂಥದ್ದೆಲ್ಲ ಮಾಡ್ತಾರೆ, ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾರೆ. ಆಮೇಲೆ ಮಾವಿನ ಹಣ್ಣಿನ ಸಾಸಿವೆ ಈಗ ಅವರು ಹೇಳಿಕೊಟ್ರು, ಸಿಹಿ ಖಾದ್ಯಗಳನ್ನು ಮಾಡ್ಬೋದು. ಆಮೇಲೆ ಮಾವಿನ ಕಾಯಿಂದಲೂ ತುಂಬ ರೀತಿದ್ದು ಎಲ್ಲ ಮಾಡ್ತಾರೆ. ಸೊ ನಾನು ನಿಮಗೆ ಮತ್ತೆ ಹೇಳ್ಕೊಡ್ತೇನೆ, ಯಾಕಂದರೆ ಇನ್ನೊಬ್ಬರನ್ನು ನಾನು ಈಗ ಅಗತ್ಯವಾಗಿ ಮಾತಾಡಿಸ್ಬೇಕು. ಇನ್ನೂ ಎರಡು ಡಿಶ್ಗಳು ಹೇಗೆ ಅಂತ ಹೇಳ್ಕೊಂಡು ಪೇಪರ್ ಪೆನ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಇವತ್ತು ಮಾವಿನ ಹಣ್ಣಿನ ಬಗ್ಗೆನೇ ಮಾತಾಡ್ತಾ ಇದ್ದೇವು ಅಲ್ವಾ? ಬೇರೆ ಬೇರೆ ಡಿಶಸ್, ಮಾವಿನ ಹಣ್ಣಿಂದ ಪ್ರಯೋಜನಗಳೇನು, ಏನಿದ್ರು ಒಂದೇ ಕಿವಿ ಮಾತು, ಸ್ವಲ್ಪ ಲಿಮಿಟಲ್ಲಿ ತಿನ್ನಿ, ಸ್ವೀಟ್ ಇದೆ ರುಚಿ ಇದೆ ಅಂತ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ಮತ್ತು ಈ ಡಿಶ್ ಎಲ್ಲ ಮಾಡುವಾಗ ಆದಷ್ಟು ನಾವು ಕಾಟು ಮಾವಿನ ಹಣ್ಣು ಹೇಳ್ತೇವೆ, ಅಂದರೆ ಸ್ವಲ್ಪ ಹುಳಿಯಾಗಿರುವ ಮಾವಿನ ಹಣ್ಣಿದ್ರೆ ಇದೆಲ್ಲವೂ ಬಹಳ ನಿಮಗೆ ರುಚಿಯನ್ನು ಕೊಡ್ತದೆ ಅಂತೇಳಿ. ಸೊ ಈ ಇನ್ನೊಬ್ಬ ಕಾಲರನ್ನು ಮಾತಾಡಿಸೋ ಹೊತ್ತು. ಈಗ ನಮ್ಮ ಜೊತೆ ಇರುವವರು ರಾಜೇಶ್ವರಿ ಹೆಬ್ಬಾರ್ ಅವರು. ಸೊ ಇವರು ಕುಳಯಲ್ಲಿ ವಾಸವಾಗಿದ್ದಾರೆ, ನೋಡೋಣ ಇವತ್ತು ಇವರು ಯಾವ ಡಿಶ್ ಹೇಳ್ಕೊಡ್ತಾರೆ ಅಂತೇಳಿ. ನಮಸ್ತೆ ರಾಜೇಶ್ವರಿ. ಮನೇಲಿ ಇವತ್ತು ಏನಾದರೂ ಮಾವಿನ ಹಣ್ಣಿನ ಡಿಶ್ ಮಾಡಿದ್ದೀರಾ? ನನಗೇನೋ ಇಲ್ಲಿಗೆ ಸ್ಮೆಲ್ ಹೊಡಿತಾ ಉಂಟಪ್ಪ. ಗೊತ್ತಾಯ್ತು, ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಮಾವಿನ ಹಣ್ಣಿನ ಮರ ಇದೆ ಅಂತ ನನಗೆ ಗೊತ್ತು. ಸೊ ಇವತ್ತು ಏನೋ ಒಂದು ಡಿಶ್ ನಿಮ್ಮಲ್ಲಿ ರೆಡಿ ಆಗಿರುತ್ತೆ ಅಂತ 100% ನನಗೆ ಗೊತ್ತು.

0: ಅದು ಹೇಗ್ ಮಾಡುದು ನಮ್ಗೆ ಹೇಳ್ಕೊಡ್ತೀರಾ? ಹೇಳಿ.
1: ಫಸ್ಟ್ ಮಾವಿನ ಹಣ್ಣನ್ನು ಬೇಯಿಸಿಯೂ ಮಾಡ್ಬೋದು, ಹಸಿಯೂ ಮಾಡ್ಬೋದು. ಅದ್ರದ್ದು ರಸ ತೆಗ್ದು ತೆಗ್ದು ನಂತರ ಹಸಿಮೆಣಸು, ಶುಂಠಿ, ಬೆಲ್ಲ ಹಾಕಿ ಅದನ್ನು ಕರಡಿ ಇಟ್ಟು ನಂತರ ಅದಕ್ಕೆ ಒಗ್ಗರಣೆ ಕೊಡುವಂತದ್ದು. ಒಗ್ಗರಣೆಗೆ ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಕೆಲವರಿಗೆ ಸೂಪರ್ ಆಗುತ್ತೆ. ಇಲ್ಲ ಹಸಿ ಈರುಳ್ಳಿಯನ್ನು ಹಾಕಿದ್ರು, ಕಟ್ ಮಾಡಿ ಹಾಕಿದ್ರು ಅದು ಒಳ್ಳೇದಾಗುತ್ತೆ.
0: ಇದು ಕುದಿಸ್ಲಿಕ್ಕಿಲ್ಲ
1: ಬೇಡ ಅಂತಂದ್ರೆ ಹಿಂಗೆ ಹಾಕಿ ಒಗ್ಗರಣೆ ಕೊಡ್ಬೋದು.
0: ಇದನ್ನೀಗ ಕುದಿಸ್ಲಿಕ್ಕಿಲ್ಲ ಹಾಗಿದ್ರೆ?
1: ಇಲ್ಲ ಕುದಿಸ್ಲಿಕ್ಕೆ,
0: ಹಸಿಗೆ ಹಾಕೋದು.
1: ಹಸಿಗೆ ಹಾಕೋದು ಅದಕ್ಕೆ ಒಗ್ಗರಣೆಗೆ ಮಾತ್ರ ಸಿಂಡಿಗೆ ಮೆಣಸಿನಲ್ಲಿ ಒಗ್ಗರಣೆ ಕೊಟ್ಟು
0: ಖಾರ ಖಾರ ಆಗಿ
1: ಅಲ್ವಾ
0: ಸೂಪರ್. ಇನ್ನೇನು ಅಂದ್ರಲ್ಲ ಅದೇಂತ ಮಾಂಬಳ, ಅದೇನು
1: ಮಾಂಬಳ? ಮಾಂಬಳ ಮಾಡುವ ವಿಧಾನ ಅದ್ರ ಬಲ್ಕ್ ಇದನ್ನ ತೆಗೋದು,
0: ಬಲ್ಪ್
1: ಹಿಂಡಿ ತೆಗ್ದು ನೆಕ್ಸ್ಟ್ ಪ್ಲಾಸ್ಟಿಕ್ ಗೆ ಎಣ್ಣೆ ಸವರಿ ಬಿಸಿಲಿಗೆ ಹಾಕುದು. ಇವತ್ತು ಹಾಕಿದ್ರೆ ನಾಳೆ ಹಾಕ್ಲಿಕ್ಕಿಲ್ಲ, ನೆಕ್ಸ್ಟ್ ಮತ್ತೆ ಆ ನಂತರ ಹಾಕುದು. ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಒಣಗ್ಬೇಕು, ಇಲ್ಲದಿದ್ರೆ ಅಡಿಬದಿಯಲ್ಲಿ ಒಣಗದೇ ಇದ್ರೆ ಆಗ್ಲೂಬಹುದು.
0: ಅಂದ್ರೆ ಈಗ ಮರುದಿವಸ ಪುನಃ ಬಲ್ಪ್ ತೆಗ್ದು ಹಾಕ್ಬೇಕಾ?
1: ಹೌದು ಹೌದು ಹೌದು. ಇಲ್ಲ ಸಿಂಗಲ್ ಲೇಯರ್ ಆಗಿಯೂ ಹಾಕಿ ಮಾಡ್ತಾ ಹೋಗ್ಬೋದು, ಹಾಗೆ ಮಾಡ್ತಾ ಹೋಗುವಂತದ್ದು.
0: ಸಾಧಾರಣ
1: ಅದನ್ನು ಒಂದು ವರ್ಷದವರೆಗೆ ಇಟ್ಟು ಏನು ಆಗುದಿಲ್ಲ. ಸೊ ಅದರಿಂದ ನಾವು ಗೊಜ್ಜು ಮಾಡ್ಬೋದು, ಮೆಣಸ್ಕಾಯಿಯೂ ಮಾಡ್ಬೋದು ಅಲ್ಲ. ಹಾಗೆ ಮಳೆಗಾಲದಲ್ಲಿ ಮುಂಚಿನ ಕಾಲದಲ್ಲಿ ಅಂಗಡಿಯಿಂದ ಚಾಕ್ಲೇಟ್ ಪಾಕ್ಲೇಟ್ ಎಂತದು ಇಲ್ಲ. ಸೊ ಅದನ್ನ ಹಾಗೆ ಸವಿಯಲು
0: ಅಲ್ವಾ. ಈಗ ಇದು ಬಿಸಿಲಿಗೆ ಹಾಕುವಾಗ ಎಷ್ಟು ಬಿಸಿಲಿಗೆ ಹಾಕ್ಬೇಕು ಅಂದ್ರೆ ಅದು ಒಣಗೋ ತನಕ ಹಾಕ್ತಾ ಇರ್ಬೇಕಾ?
1: ಹೌದು, ಒಣಗುವವರೆಗೂ ನಂದೀಗ ಆಯ್ತು, ಒಂದು ಟ್ರಿಪ್ ಇದಾಯ್ತು. ಸೊ ನಾನು ಆದ್ರೂ ಒಂದು ವಾರದವರೆಗೂ ನಾನು ಬಿಸಿಲು ಕೊಡ್ತಾ ಇದ್ದೇನೆ. ಬಿಸಿಲು ಒಳ್ಳೇದೇ, ಯಾಕಂದ್ರೆ ಒನ್ ಇಯರ್ ಇಟ್ಕೊಳ್ತೀವಲ್ಲ, ಒನ್ ಇಯರ್ ಅಲ್ಲ ಮತ್ತೆ ಕೆಲವರಿಗಂತೂ ಈಗ ಮನೆಯಲ್ಲಿ ಇರುವುದು ಎಲ್ಲರಿಗೂ

ಕುಡಿ, ಆಮೇಲೆ ಚಿಟ್ಕಿ ಉಪ್ಪು ಬೇಕು. ಈಗ ಒಂದು ತೆಂಗಿನಕಾಯಿನ ತೊರೆದುಕೊಳ್ಳಿ, ಆ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಜರಡಿಯಲ್ಲಿ ಹಾಕಿ ಹಾಲನ್ನು ತೆಗೆದುಕೊಟ್ಟು ಇಟ್ಟುಕೊಳ್ಳಿ. ಆಮೇಲೆ ಮಾವಿನ ಹಣ್ಣನ್ನು ಹೋಳು ಅಂತನೂ ಮಾಡ್ಬೋದು, ಇಲ್ಲದ್ರೆ ಫುಲ್ ಪಲ್ಪ್ ತೆಗೆದು ಸಹ ಇಟ್ಕೊಳ್ಬೋದು. ಆಮೇಲೆ ಈ ತೆಂಗಿನಕಾಯಿ ಹಾಲು, ಆಮೇಲೆ ಈ ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಸ್ವೀಟಿಗೆ ಬೇಕು ಬೆಲ್ಲ ಹಾಕಿ, ಏಲಕ್ಕಿ ಪುಡಿ ಹಾಕಿ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ರಸಾಯನವನ್ನು ತಯಾರು ಮಾಡ್ಕೊಳ್ಳಿ. ನೀರು ದೋಸೆ, ತುಪ್ಪ ದೋಸೆ, ಖಾಲಿ ದೋಸೆ, ಪೂರಿ, ಚಪಾತಿ ಇದರ ಜೊತೆಗೆ ತಿನ್ನಲಿಕ್ಕೆ ಇದು ಸೂಪರ್ ಹೇಳಿದರೆ ಸೂಪರ್ ಆಗಿರುತ್ತೆ. ಈಗ ಮಾವಿನ ಹಣ್ಣಿನ ಬಗ್ಗೆನೇ ಮಾತಾಡೋಣ. ಯಾರಿಗೆ ಇಷ್ಟ ಇಲ್ಲ ಮಾವಿನ ಹಣ್ಣು ಇಲ್ವಾ? ದೊಡ್ಡವರಿರಲಿ ಚಿಕ್ಕವರಿರಲಿ, ಹಣ್ಣಿನ ಹೋಳು ಬಾಯಿಗಿಡುತ್ತಿದ್ದಂತೆ ಲಾಲಾರಸ ಗ್ರಂಥಿಗಳು ಏನಾಗ್ತದೆ, ಅರಳುತ್ತದೆ. ಈ ಹೀಚುಕಾಯಿ ಸಣ್ಣ ಮಿಡಿ ಬೀಳ್ತದೆ ಗೊತ್ತುಂಡ ಮಾವಿನ ಮರದಿಂದ, ಅದನ್ನು ಸಹ ನಾವು ಸಣ್ಣದರಲ್ಲಿ ಬಿಡ್ತಿರಲಿಲ್ಲ. ಅದನ್ನು ತಗೊಂಡು ಅದಕ್ಕೆ ಉಪ್ಪು ಖಾರ ಹಚ್ಚಿ ಅದನ್ನು ತಿಂತಿದ್ದೆವು. ಅದರದೊಂದು ಟೇಸ್ಟೇ ಬೇರೆ, ಆ ಸಣ್ಣ ಸಣ್ಣ ಮಿಡಿ ಬೀಳ್ತದಲ್ಲ. ಇನ್ನು ಬೇಸಿಗೆಯ ಸುಳು ಬಿಸಿಲು ಅಡಿ ಇಡ್ತಿದ್ದ ಹಾಗೆ ದೇಹದ ದಾಹವನ್ನು ತಡಿಸಲು ಹಣ್ಣುಗಳ ಭರಾಟೆ ಶುರುವಾಗುತ್ತೆ. ಕಲ್ಲಂಗಡಿ, ಕರ್ಬೂಜ, ಅನಾನಸ್, ಕಿತ್ತಳೆ, ದ್ರಾಕ್ಷಿ ಇವೆಲ್ಲವೂ ನೀರಿನ ಅಂಶವನ್ನೇ ಮೈದುಂಬಿಕೊಂಡು ದೇಹವನ್ನು ಕೂಡ ತಂಪಾಗಿಸ್ತದೆ. ಇವುಗಳ ಹವಾ ಕಡಿಮೆಯಾಗುತ್ತಿದ್ದಂತೆ ಮಾವಿನ ಆಧಿಪತ್ಯ ಶುರುವಾಗ್ತದೆ. ಮಾವಿನ ಖಾದ್ಯಗಳ ವೈವಿಧ್ಯವೂ ಮೇಲ್ಮುಖವೇ. ಯುಗಾದಿ ಹಬ್ಬದ ಸಮಯದಲ್ಲಿ ಒಂದು ಸಣ್ಣ ಪೀಚುಕಾಯಿ ಅಂತ ಹೇಳ್ತಾರೆ, ಸಣ್ಣ ಕಾಯಿಯೊಂದಿಗೆ ಅದನ್ನು ಕೆಲವರು ಚಟ್ನಿ ಗಿಟ್ನಿಗೆಲ್ಲ ಹಾಕಿ ಮಾಡ್ತಾರೆ, ಮತ್ತು ಹೆಚ್ಚಾಗಿ ತಿಂದೆ ಖಾಲಿ ಆಗ್ತದೆ ಹೇಳುವ. ಈ ಖಾದ್ಯಗಳಿಗೆ ಮುನ್ನುಡಿ ಬರೆಯುವ ಮಾವು ತರಹೇವಾರಿ ಖಾದ್ಯಗಳಲ್ಲಿ ತನ್ನ ಅಧಿಪತ್ಯವನ್ನು ಮೆರೆಯುತ್ತದೆ. ಮಾವು ವರ್ಷವಿಡೀ ಅಧಿಪತಿ ಎನ್ನುವುದಕ್ಕೆ ಉಪ್ಪಿನಕಾಯಿ ಒಂದು ಸಾಕು ಅಲ್ವಾ? ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡಿದರೆ ಅದು ವರ್ಷಕ್ಕೆ ಬೇಕಾದಷ್ಟು ಮಾವಿನಕಾಯಿನ ಮಾಡ್ತಾರೆ. ಬಹುತೇಕರ ಮನೆಗಳಲ್ಲಿ ಈಗಲೂ ವರ್ಷಕ್ಕಾಗುವಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಜಾಡಿಯಲ್ಲಿ ಭದ್ರವಾಗಿ ಕುಳಿದಿರ್ತದೆ. ಮಲೆನಾಡಿನ ಮನೆಗಳಲ್ಲಿ ಈ ಸಮಯದಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಇದ್ದೇ ಸದ್ದು. ಉಪ್ಪಿನ ನೀರು ಖಾರದಲ್ಲಿ ಕಳಿತಷ್ಟು ರುಚಿ ಹೆಚ್ಚು. ಯಾಕಂದರೆ ಈಗ ಮಾವಿನಕಾಯಿನ ಉಪ್ಪು ನೀರಲ್ಲಿ ಹಾಕಿ ಇನ್ನು ಮುಂದೆ ಮಳೆಗಾಲಕ್ಕೆ ಬೇಕಾಗ್ತದೆ ಅಂತ ತೆಗೆದಿಡುವುದು ಉಂಟು. ಆಮೇಲೆ ನೀವು ಮಲೆನಾಡಿಗೆ ಹೋದರೆ ಅಪ್ಪೆ ಮಿಡಿ, ಅದರ ಒಂದು ಸಾರು, ಅದನ್ನು ಅಪ್ಪೆ ಮಿಡಿಯನ್ನು ರಸವನ್ನು ಇಡೀ ವರ್ಷಕ್ಕೆ ಬೇಕಾಗುವಷ್ಟು ತೆಗೆದಿಡುವಂಥದ್ದು. ಮಲೆನಾಡಿನ ಮನೆಗಳಿಗೆ ಹೋದರೆ, ಈ ಹೊತ್ತಿನಲ್ಲಿ ಹೋದರೆ ಅಪ್ಪೆ ಮಿಡಿನ ಸಾರು ಇದ್ದೇ ಇರ್ತದೆ. ಮಾವಿನಕಾಯಿದು ಹಾಗೆ, ಅದರದ್ದು ಒಂದು ಆಧಿಪತ್ಯವೇ ಬೇರೆ, ಅದರಿಂದ ಆಗುವ ಡಿಶಸ್ಗಳೇ ಬೇರೆ. ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ, ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಆಮೇಲೆ ಈ ಹೊತ್ತಿಗಿನ್ನು ಗಾಂಧೀಜಿಗೆ ತಮ್ಮ ರಾಜಕೀಯ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಕಲ್ಪನೆ ಇಲ್ಲ, ಧೋರಣೆಗಳು ಸ್ಪಷ್ಟ ಇಲ್ಲ. ಅದಕ್ಕೇನ್ ಮಾಡಿದ್ರು, ಎಲ್ಲೋ ಒಂದ್ ಕಡೆ ಇರೋಣ, ಒಂದು ವಸ್ತಿ ಹಾಕೊಂಡು ಆಮೇಲೆ ವಿಚಾರ ಮಾಡೋಣ ಏನ್ ಮಾಡಬೇಕು ಅಂತ. ಮತ್ತೆ ಶಿಷ್ಯರೆಲ್ಲ ಬಂದಿದ್ದಾರಲ್ಲ ಸೌತ್ ಆಫ್ರಿಕಾದಿಂದ, ಅವ್ರಿಗೊಂದು ನೆಲೆ ಕೊಡಬೇಕಲ್ವಾ, ಅದಕ್ಕೊಂದು ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈಗಾಗಲೇ ಮಾಡಿದ್ದಿದೆಯಲ್ಲ, ಅಭ್ಯಾಸ ಇದೆಯಲ್ಲ, ಫೀನಿಕ್ಸ್ ಆಶ್ರಮ, ಟಾಲ್ ಸ್ಟಾಯ್ ಆಶ್ರಮ ಮಾಡಿದ್ದಿದೆಯಲ್ಲ, ಆ ಥರದ್ದು ಆಶ್ರಮ ಮಾಡಬೇಕು ಅಂತ ಹೇಳಿ ಅಹಮದಾಬಾದ್ ಹತ್ರ ಒಂದು ಕೊಚರ ಬಂತ. ಅಲ್ಲಿ ಒಂದು ಕೊಚರಾಬದಲ್ಲಿ ಒಂದು ಆಶ್ರಮ ಮಾಡಿಕೊಂಡ್ರು, ಒಂದು ಬಾಡಿಗೆ ಮನೆ. ಆ ಬಾಡಿಗೆ ಮನೆ ತೊಗೊಂಡು ಅದರ ಆಶ್ರಮ ಮಾಡಿಕೊಂಡ್ರು. ಅವ್ರು ಹೇಳ್ತಾರೆ ಆಶ್ರಮ ಅಂದರೆ ಏನು ಅಂತ, ಧಾರ್ಮಿಕ ಭಾವನೆಯಲ್ಲಿಯೇ ಸಾಮೂಹಿಕ ಬದುಕು ಅಂತ. ಸಾಮೂಹಿಕ ಬದುಕಿರಬೇಕು, ಆದರೆ ಧಾರ್ಮಿಕದಲ್ಲಿ ನಂಬಿಕೆ ಇರಬೇಕು. ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಸಾಮೂಹಿಕ ಗುಂಪು ಇರಬೇಕು, ಎಲ್ಲರೂ ಹಾಗೆ ಬದುಕಬೇಕು ಅಂತ. ಅಲ್ಲಿ ಧಾರ್ಮಿಕ ಯಾವುದಾದ್ರು ಒಂದು ಇದೇ ಮಾಡಬೇಕು, ಈ ಕಟ್ಟಳೆ ಇಲ್ಲ, ಈ ವ್ರತ ಮಾಡಬೇಕು, ಇದು ಹೀಗೆ ಮಾಡಬೇಕು, ಆಚರಣೆ ಗಿಚರಣೆ ಏನೂ ಇಲ್ಲ, ತಮಗೆ ಸ್ವಾತಂತ್ರ್ಯ ಇದೆ. ಆದರೆ ಕೆಲವೊಂದು ಕಂಡೀಷನ್ ಮಾತ್ರ ಸ್ಪಷ್ಟವಾಗಿತ್ತಂತೆ. ಏನೇನು ಕಂಡೀಷನ್ ಅಂದರೆ, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಮಾತ್ರ ನಡೆಸಲೇಬೇಕಾಗಿತ್ತು. ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರ ಬಗ್ಗೆ ಏನು ಲಿಮಿಟ್ ಇಲ್ಲ, ಏನು ಮಾಡ್ಕೊಳ್ಳಿ. ಆದರೆ ಇಲ್ಲಿ ವೈಯಕ್ತಿಕ ನಡವಳಿಕೆ ಮಾತ್ರ ಸ್ಪಷ್ಟವಾಗಿರಬೇಕು, ಅದಕ್ಕೆ ಪ್ರಮಾಣ ಕೊಡಬೇಕು.

ಮನೆ ತಾನೇ ಆಗಿದ್ರು ಅವಾಗ. ಆ ಮನೆ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಒಂದು ಬಾವಿ, ಆ ಮನೆ ಮಾಲೀಕರು ಅದೇ ನೀರು ತಗೊಳ್ಳೋರು, ಇವರು ಅದೇ ನೀರು ತಗೊಳ್ಳೋರು. ಈ ಅಸ್ಪೃಶ್ಯತೆಯನ್ನ ನಿವಾರಣೆ ಅಂತ ಹೇಳ್ತೀವಲ್ಲ, ಹೇಳೋದು ಬಹಳ ಸುಲಭ, ಪರಿಪಾಲನೆ ಮಾಡೋದು ತುಂಬಾ ಕಷ್ಟ ಆಗಿನ ಕಾಲಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಇಲ್ಲಿ. ಒಬ್ರು ಸ್ನೇಹಿತರು ಬಾಂಬೆದಿಂದ ಪತ್ರ ಬರೀತಾರೆ ಗಾಂಧೀಜಿಗೆ. ನಮ್ಮಲ್ಲಿ ಹುಡುಗ ಇದ್ದಾನೆ, ಅವ, ಅವನ ಹೆಂಡತಿ ಮತ್ತು ಪುಟ್ಟ ಮಗು, ಮೂರು ಜನ ಹರಿಜನರು ನಿಮ್ಮ ಆಶ್ರಮದಲ್ಲಿ ಬಂದಿರಬಹುದೇ ಅಂತ ಗಾಂಧೀಜಿಗೆ ಪತ್ರ ಬರೀತಾರೆ. ತಕ್ಷಣ ಗಾಂಧೀಜಿ ಉತ್ತರ ಬರೆದ್ರು, ಬರಬಹುದು, ಏನು ತೊಂದರೆ ಇಲ್ಲ, ಆದರೆ ನಮ್ಮ ಆಶ್ರಮದ ಕಟ್ಟುನಿಟ್ಟುಗಳನ್ನು ಸರಿಯಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಟ್ಟಳೆಗಳನ್ನೆಲ್ಲ. ಆಯಿತು ಅಂದರು ಅನ್ನೋದನ್ನು ಚೆನ್ನಾಗಿತ್ತು. ಬಂದ್ಬಿಟ್ರು ಅವ್ರು ಮೂರು ಜನ. ಅವ್ರು ಬಂದವರು ಯಾರು ಅಂದರೆ ದಾದುಭಾಯಿ ಅಂತ ಒಬ್ಬ ಮನುಷ್ಯ, ಅವನ ಹೆಂಡತಿ ದಾನಿ ಬೆಹನ್ ಅಂತ, ಪುಟ್ಟ ಮಗಳು ಲಕ್ಷ್ಮಿ ಅಂತ, ಮೂರು ಜನ ಬಂದರು. ಇದು ಬರಲಿ ಅನ್ನೋದು ಚೆನ್ನಾಗಿರುತ್ತೆ, ಬಂದನ್ನು ಹೊಂದ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಆಶ್ರಮದಲ್ಲಿದ್ದವ್ರು ಎಲ್ಲ ಒಂದೇ ಮನೋಭಾವದವರಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಖ್ಯ ತಕರಾರು ಬಂದದ್ದು ಎಲ್ಲಿ ಅಂದರೆ, ಬಾವಿಯಿಂದ ನೀರು ಸೆಳ್ಕೋಬೇಕಲ್ಲ, ಆ ಮನೆ ಮಾಲೀಕ ಬಹಳ ಕಾನ್ಸರ್ವೇಟಿವ್ ಸಂಪ್ರದಾಯವಾದಿ, ತಕರಾರು ಹತ್ಕೊಂಡ್ಬಿಡ್ತು. ನಿಮ್ಮ ದಾದುಭಾಯಿ ನೀರು ಸೇದಿದಾಗ ಅವ್ನು ನೀರು ನಮಗೆ ಸಿಡಿತದೆ, ನಮ್ಮ ಪಾತ್ರೆಗೆ ಸಿಡಿತಿದೆ, ನಮಗೆ ಸಿಡಿತಿದೆ, ಅದರಿಂದ ಇಡಬೇಡಿ ಅವನ್ನ ಅಂತೇಳಿ ತುಂಬ ಅಪಮಾನ ಆಗೋದು ಕೂಡ ದಾದುಭಾಯಿಗೆ. ಎಷ್ಟೋ ಸಲ ಆಗೋದು. ಗಾಂಧೀಜಿ ಕರೆದು ಕೂಡಿಸಿ ಹೇಳ್ತಿದ್ರು, ಬೇಜಾರು ಮಾಡ್ಕೋಬೇಡ, ನಾವು ಸರಿ ಮಾಡ್ತೀವಿ, ಆಶ್ರಮದಲ್ಲೇನು ಪರವಾಗಿಲ್ಲ. ಆದರೂ ಕೂಡ ಆಶ್ರಮ ಸ್ವಲ್ಪ ಕಿರಿಕಿರಿ ಇತ್ತು, ಆಕಳು ಸ್ವಲ್ಪ ಕಿರಿಕಿರಿ ಇತ್ತು ಸ್ವಲ್ಪ ಜನಕ್ಕೆ. ಆನಂತರ ಆಶ್ರಮದಲ್ಲಿ ಸರಿಯಾಗಿ ಆಗ್ತಾ ಹೋಯ್ತು. ಮುಂದೆ ಗಾಂಧೀಜಿ ಒಂದ್ಸಲ ಹೇಳಿದ್ರಂತೆ, ನಿನ್ನ ಮಗಳನ್ನ ದತ್ತಕ್ಕೆ ತಗೋತೇನೆ ನಾನು ಅಂತ. ಆ ಮಗು 5 ವರ್ಷ ಆದಾಗ ಲಕ್ಷ್ಮಿ ಅಂತ ಹುಡುಗಿ ಹೆಸರು, ದತ್ತು ತಗೋತೇನೆ ಅಂದ್ರಂತೆ. ತಾಯಿಗೆ ಅಂದು ಮಗಳನ್ನ ಯಾಕೆ ದತ್ತಿಗೆ ದತ್ತು ಕೊಡಬೇಕು ಅಂತ. ಆ ದಾದು ಬಾಯಿಗೆ ಬಹಳ ಖುಷಿ, ಮಹಾತ್ಮರು ಕೇಳ್ತಾರೆ ದತ್ತು ತಗೋತಿ ಅಂತ, ಕೊಟ್ಬಿಡೋಣ ಮಗಳನ್ನ ಅಂತ ಹೇಳಿದ್ರಂತೆ. ಗಂಡಗಿಲ್ಲ ಅನ್ನಲಾರದೆ ಆಕೆ ತನ್ನ ಮಗಳನ್ನ ದತ್ತು ಕೊಡ್ತೀವಿ ಅಂದ್ರು. 1-2 ವರ್ಷ ಆದ್ಮೇಲೆ ಅವ್ರು ವಾಪಸ್ ಮುಂಬೈಗೆ ಹೋದ್ರು, ದಾದು ಬಾಯಿ ದಾನಿ ಬೆಹನ್ ಊರಿಗೆ ಹೋದ್ರು, ಮಗು ಅಲ್ಲೇ ಉಳ್ಕೊಂತು. ಆ ಮಗು ಆಶ್ರಮದಲ್ಲೇ ಬೆಳೀತು,

0: You're listening to Radio Sarang, 107.8 FM.
1: ಆ ಆಶ್ರಮದ ವಾತಾವರಣ ಹೇಗಿತ್ತು ಅಂತ ಒಬ್ರು ಬರೀತಾರೆ. ಆ ದಾದುಭಾಯಿ ಮತ್ತು ದಾನಿ ಬೆಹನ್ ಇಬ್ರು ಮನೆಗೆ ಬಂದಾಗ ಆಶ್ರಮದಲ್ಲಿದ್ದ ಗಾಂಧೀಜಿ ಅವ್ರಿಗೆ ಚಹಾ ಮಾಡಿಕೊಟ್ರು ಅನ್ಸುತ್ತೆ. ಚಹಾ ಅದನ್ನ ಕಪ್ಪು ಬಸಿ ತೊಳಿಬೇಕಲ್ಲ ಅದನ್ನ. ಆ ಮಗ ಇದ್ದ, ಅವ್ರ ಮಗ ಅಲ್ಲಿ ದೇವದಾಸ್ ಇದ್ದ, ಕಡಿ ಹುಡುಗ ದೇವದಾಸ್ ಇದ್ದ. ದೇವದಾಸ್ ಈ ಕಪ್ಪು ತೆಗೆದ್ಬಿಡು ಅಂದ್ರು. ಆತ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿಟ್ಟ. ದಾದುಬಾಯಿ ಕೊಡದಂತ ಕಪ್ಪು ಬಸಿಯನ್ನ ದೇವದಾಸ್ ತೊಳೆದಿಟ್ಟ. ದಾದುಬಾಯಿ ಅನ್ಕೊಂಡ್ರು ಇವನ್ ಯಾವನೊಬ್ಬ ವಾಲಂಟಿಯರ್ ಇರಬೇಕು, ಮನೆ ಕೆಲಸ ಮಾಡೋ ಹುಡುಗ ಇರಬೇಕು ಅಂತ. ನಂತರ ಗೊತ್ತಾಯ್ತಂತೆ ಗಾಂಧಿ ಮಗ ಅಂಥೇಳಿ. ಓ, ಗಾಂಧೀಜಿ ಕೇಳಿದ್ರಂತೆ, ಯಾಕೆ ಹಿಂಗೆ ಮಾಡಿದ್ರಿ, ನಾವು ಕುಡಿದಂಥ ಚಹಾ ಕಾಫಿ ಕಪ್ಪು ಬಸಿಯನ್ನು ನಿಮ್ಮ ಮಗ ಯಾಕೆ ತೊಳಿಬೇಕು ಅಂತ. ಅವಳಿದ್ರೆ ಮಗ ಅಲ್ಲ, ಇಲ್ಲಿ ವಾಲಂಟಿಯರ್ ಅವನು, ಅವನು ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಅಷ್ಟೇ, ಮತ್ತೊಂದೇನು ತೊಂದರೆ ಇಲ್ಲ ಅಂತ. ಆವಾಗ ಒಂದು ದಾದುಬಾಯಿಗೆ ಅರ್ಥ ಆಯ್ತಂತೆ ಇಲ್ಲಿ ಹೆಂಗಿದೆ ವಾತಾವರಣ ಅಂಥೇಳಿ. ಆಮೇಲೆ ತನ್ನ ಮಕ್ಕಳ ಮಗಳನ್ನ ಬಿಟ್ಟು ಹೋದ್ರಲ್ಲ, ಇಬ್ರು ಗಂಡ ಹೆಂಡತಿ ಹೋದ್ಮೇಲೆ ಕಸ್ತೂರ್ಬಾ ಆ ಮಗಳನ್ನ ಹೇಗೆ ಬೆಳೆಸಿದ್ರು ಅಂತ. ಹೆಣ್ಮಕ್ಳಿಲ್ಲಲ್ಲ ಇವ್ರಿಗೆ, ತನ್ನ ಸ್ವಂತ ಮಗಳ ಹಾಗೆ ಬೆಳೆಸಿ ತಲೆ ಬಾಚೋದು, ಸ್ನಾನಕ್ಕೆ ಹಾಕೋದು, ಊಟ ಮಾಡಿಸೋದು ಕಸ್ತೂರ್ಬಾನೇ ಮಾಡಿಸ್ಬೇಕೆಲ್ಲ. ಆ ಮಗು ಅಲ್ಲೇ ಬೆಳೀತು. ಆ ಹುಡುಗ ದೇವದಾಸನಿಗಂತೂ ಪುಟ್ಟ ತಂಗಿ ಇದ್ದಂಗೆ, ಎಲ್ಲಿ ಹೋದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋಣ, ನಾಟ ಆಡಿಸ್ಕೊಂಬರೋದು. ಈ ಥರದ ವಾತಾವರಣ ನಡ್ಕೊಂಬಂತು ಆಶ್ರಮದಲ್ಲಿ. ಸ್ವಲ್ಪ ದಿವಸಕ್ಕೆ ಬಂದು ಸಾಬರಮತಿ ಆಶ್ರಮಕ್ಕೂ ಶಿಫ್ಟ್ ಮಾಡಿಬಿಟ್ರು. ಕೊಚರಾಬಲ್ ಬಹಳ ದಿವಸ ಇರಲಿಲ್ಲ. ಆ ಸಾಬರಮತಿನ ದಂಡೆ ಮೇಲೆ ಆಶ್ರಮ ಕಟ್ಟಿದ್ರು. 14 ವರ್ಷ ಆದಮೇಲೆ ಹೇಗಿದೆ ನೋಡಿ ವಾತಾವರಣ. 14 ವರ್ಷ ಮಗು ಅಲ್ಲೇ ಇತ್ತದು ಲಕ್ಷ್ಮಿ. ಆಕೆಗೆ 19 ವರ್ಷ ವಯಸ್ಸಾದಾಗ ಆಕೆಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಬ್ಬ ಹುಡುಗ, ದಕ್ಷಿಣ ಭಾರತದ ಹುಡುಗ, ಮಾರುತಿ ದಾಸ್ ಅಂತ ಹುಡುಗ, ಅವನಕ್ಕೆ ಮದುವೆ ಮಾಡಬೇಕು ಅಂದ್ಕೊಂಡ. ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮದುವೆ ಗೊತ್ತಾಯ್ತು, ಗಾಂಧೀಜಿ ಜೈಲಲ್ಲಿದ್ದರು ಆಗ. ಗಾಂಧೀಜಿ ಜೈಲಲ್ಲಿದ್ದರು ಕೂಡ ಮದುವೆ ಮಾಡಿ ಅಂತ ಹೇಳಿದ್ರಂತೆ. ಮದುವೆಗೆ ತಮ್ಮ ಕಳಿಸಿದ್ರು. ಒಂದು ಕಂಡೀಷನ್ ಬೇರೆ ಇತ್ತಲ್ಲಿ, ಯಾವ ಮದುವೆನೂ ಆಶ್ರಮದಲ್ಲಿ ಆಗುವಂಗಿಲ್ಲ, ಒಂದು ಕಂಡೀಷನ್, ಆಶ್ರಮದಲ್ಲಿ ಆಗುವಂಗಿಲ್ಲ. ಆಶ್ರಮದ ಪಕ್ಕದಲ್ಲಿ ಲಾಲ್ ಬಂಗ್ಲೋ ಅಂತ ಒಂದಿತ್ತು, ಆ ಲಾಲ್ ಬಂಗ್ಲೋದಲ್ಲಿ ಮದುವೆ ಮಾಡಿದ್ರಂತೆ. ಗಾಂಧೀಜಿ ತಮ್ಮ ಯೂಶುವಲ್ ಕಾಣಿಕೆ ಇದೆಯಲ್ಲ, ಒಂದು ನೂಲಿನ ಹಾರ ಕಳಿಸಿದ್ರು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಮದುವೆ ಆದ್ಮೇಲೆ ಕೂಡ ಗಾಂಧಿ ಮತ್ತು ಕಸ್ತೂರ್ಬಾ ಆ ಲಕ್ಷ್ಮೀ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ರಂತೆ. ಪತ್ರ ಬರೆಯೋರು, ಅಕಸ್ಮಾತ್ ಆಗ ಹುಡುಗಿ ಒಂದು 8 ದಿವಸ ಪತ್ರ ಬರೀದೆ ಹೋದ್ರೆ ಇವ್ರು ಪತ್ರ ಬರೆಯೋರು. ಏನು 8 ದಿವಸದ ಪತ್ರ ಇಲ್ಲ, ಅಪ್ಪನ ಮರೆತು ಬಿಟ್ಟೋ ಹೇಗೆ, ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಷ್ಟು ಸಾಮಾಜಿಕ ಜವಾಬ್ದಾರಿ ಇರುವಂತಹ ಒಬ್ಬ ಮನುಷ್ಯ, ದೇಶಾದ್ಯಂತ ಓಡುವಂತ ಮನುಷ್ಯ, ಒಂದು ಕ್ಷಣ ಪುರುಸತಿ ಇಲ್ಲದಂತ ಮನುಷ್ಯ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಬರೀತಾರಲ್ಲ, ನಮಗೆ ಆಗತ್ತೆ? ಎಷ್ಟೋ ಜನ ಮಕ್ಕಳಿಗೆ ಮಾತಾಡಲ್ಲ ನಾವು, ಪತ್ರ ಬರೆಯೋಕ್ಕಾಗಿರಲ್ಲ, ಯಾಕಂದ್ರೆ ಟೈಮ್ ಇಲ್ಲ ನಮಗೆ ಅಂತೀವಿ ಅಂತದ್ದು. ಅಷ್ಟು ಟೈಮ್ ಮಾಡ್ಕೊಂಡು ಗಾಂಧೀಜಿ ಪತ್ರ ಬರೀತಿದ್ರಂತ ಆಕೆಗೆ. ಆಕೆ ಎಷ್ಟು ಹಚ್ಕೊಂಡಿದ್ಲು ಗಾಂಧೀಜಿಯನ್ನ ಅಂದ್ರೆ, ಅದು ದಾದುಬಾಯಿ ಮಗಳಂತ ಇಲ್ಲೇ ಇಲ್ಲ, ಗಾಂಧಿ ಮಗಳಂತ ಏಕೆ. ಗಾಂಧೀಜಿ ಹತ್ಯೆ ಆದ ದಿವಸ ಆಕೆ ಸುದ್ದಿ ಗೊತ್ತಾದ್ರೆ ಆಕೆಗೆ ಎಂತ ಶಾಕ್ ಆಯಿತು ಅಂದ್ರೆ, 4 ದಿವಸ ಆಕೆಗೆ ಎಚ್ಚರ ಇರಲಿಲ್ಲ, ಮೇ ಮೇಲೆ ಅನ್ಕಾನ್ಶಿಯಸ್ ಆಗಿದ್ಲಾಕೆ ಅಂತ ಹೇಳ್ತಾರೆ. ಅಷ್ಟು ಹಚ್ಕೊಂಡಿದ್ರು ಅಂದ್ರೆ, ಅಸ್ಪೃಶ್ಯತೆ ಅಂತ ಹೇಳೋದು ಸುಲಭ, ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳೋದು ಸುಲಭ, ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅವರು ಸಫರ್ ಮಾಡಿದವ್ರಿಗೂ ಆಗಿರ್ಬೇಕು. ಗಾಂಧೀಜಿ ಕೂಡ ಎಷ್ಟು ಅದನ್ನ ಬಿಗಿಯಾಗಿ ಹಿಡಿದು ಪಾಲಿಸಿದ್ರು ಅಂತಂದ್ರೆ, ಅದು ಆಶ್ರಮದಲ್ಲಿ ಒಂದು ಪದ್ಧತಿಯಾಗಿ ಹೋಯ್ತು ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಇನ್ನೊಂದು ಕಾನ್ಸೆಪ್ಟ್ ಬಹಳ ಚರ್ಚೆ ಆಗುವಂತ ವಿಷಯ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಅಹಿಂಸೆ ಇರಬೇಕು ಅಂತ ಹೇಳ್ತಾ ಇದ್ರು. ಒನ್ ಆಫ್ ದಿ ಕ್ವಾಲಿಟೀಸ್, ಹಿಂಸೆಯನ್ನು ಮಾಡೋಂಗಿಲ್ಲ ಆಶ್ರಮದಲ್ಲಿ ಅಂತ. ಅಹಿಂಸೆ ಅಂದ್ರೆ ಏನು? ಹಾಗಾದ್ರೆ ಗಾಂಧೀಜಿ ಕಲ್ಪನೆ ಏನಿತ್ತು ಅಹಿಂಸೆ ಬಗ್ಗೆ ಅಂತ, ಅದನ್ನ ಘಟನೆಗಳ ಮೂಲಕ ಹೇಳಬೇಕು ಅಂತ ಅನ್ಕೊಂಡಿದ್ ನಾನು. ಅಹಿಂಸೆ ಅಂದ್ರೆ ಗಾಂಧೀಜಿದು ಹೇಡಿತನ ಅಲ್ಲ, ಹೇಡಿಗಳ ಓಡಿ ಹೋಗುವಂತಹದ್ದು ಅಹಿಂಸೆ ಅಲ್ಲ. ಅದು ಅಹಿಂಸೆ ಹೇಗಿರ್ತದೆ ಅಂತ ಒಂದು ಘಟನೆನ ಆದದ್ದನ್ನು ದಾಖಲು ಮಾಡಿದ್ದಾರೆ. ಬಹಳ ಚೆನ್ನಾಗಿರೋ ಘಟನೆ ಇದೆ ಅದು. ನಮಗೆ ಆ ಮುಖ ಗೊತ್ತಾಗಿರಲ್ಲ. ನಾವು ಅನ್ಕೋತೀವಿ ಗಾಂಧೀಜಿ ಪಾಪ ಬಹಳ ಅಹಿಂಸಾ ಪ್ರಿಯರಾದ್ರಿಂದ ಅವ್ರು ಯಾರ ಬಗ್ಗೆ ಯಾರು ಮನಸ್ಸು ನೋಯಿಸೋರಲ್ಲ, ಹಾಗೆ ಮಾಡೋರಲ್ಲ ಅಂತ. ಅವ್ರು ಬರೀತಾರೆ, ಕಾವರ್ಡಿಸ್ ಈಸ್ ನಾಟ್ ನಾನ್ ವೈಲೆನ್ಸ್, ಹೇಡಿತನ ಅಹಿಂಸೆ ಅಲ್ಲ. ಒಂದ್ ದಿವಸ ಅವರು ಆಶ್ರಮದಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಜನ ಓಡಿ ಬಂದ್ರಂತೆ. ಪಂಚಮಾಂಚಲ ಅಂತ ಇದೆ ಗುಜರಾತ್ ಭಾಗದಲ್ಲಿ, ಅಲ್ಲಿಂದ ಓಡಿ ಬಂದ್ರಂತೆ ನಿಜ, ಹಿಂದೂಗಳು ಓಡಿ ಬಂದ್ರಂತೆ. ಓಡಿ ಬಂದು ಗಾಂಧೀಜಿ ಮುಂದೆ ಕೂತ್ಕೊಂಡ್ರಂತೆ. ಗಾಂಧೀಜಿ ನೂ ತೆಗಿತಾ ಇದ್ರು, ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಂದ್ 8 ಜನ ಬಂದು ಕೂತ್ ಅಳ್ತಾ ಇದ್ರಂತೆ. ಯಾಕೆ ಏನಾಯ್ತು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನೋಡಿ ಬಹಳ ಅನ್ಯಾಯ ಆಗ್ತಾ ಇದೆ, ಅಲ್ಲೊಂದಿಷ್ಟು ಜನ ಮುಸಲ್ಮಾನರು ಬಂದು ನಮ್ಮನ್ನು ಹೊಡೆದಿದ್ದಾರೆ, ಹೊಡೆದ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಬಹಳ ಗಾಬರಿ ಆಗಿಬಿಟ್ಟಿದೆ, ನಾವು ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಅಳ್ತಾ ಇದ್ರಂತೆ. ಗಾಂಧೀಜಿ ಕೇಳಿದ್ರು, ಅವ್ರು ಹೇಳೋದೆಲ್ಲ ಕೇಳಿದ್ರು, ಆಮೇಲೆ ಮನಸ್ಸಿಗೆ ನೋವಾಗಿರ್ಬೇಕು, ನಿಧಾನ ಕೇಳಿದ್ರಂತೆ, ಅವರೆಲ್ಲ ಮಾಡುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರಂತೆ. ಅವ್ರು ಹೊಡಿಬೇಕಾದ್ರೆ, ನಿಮ್ಗೆ ಹೊಡಿ ಅನ್ಯಾಯ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವೇನ್ ಮಾಡೋದು ಬಾಪು, ನಾವೇನ್ ಮಾಡೋಕ್ಕಾಗ್ತದೆ? ನಿಮ್ಮ ಶಿಷ್ಯರಲ್ವಾ ನಾವು, ಅಹಿಂಸೆ ನಮ್ಮ ಮಂತ್ರ, ಅಹಿಂಸೆ ಮಂತ್ರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ, ಆದ್ರಿಂದ ಹಾಗೆ ಓಡ್ ಬಂದ್ವಿ, ಇನ್ನೇನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ತುಂಬ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಂತ. ಅದು ಹೇಳಿದ ತಕ್ಷಣ ಗಾಂಧೀಜಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಹುಬ್ಬು ಗಂಟು ಹಾಕಿ ಬರೀತಾರೆ ಅವರು, ದ ಫೇಸ್ ಆಫ್ ಗಾಂಧೀಜಿ ಟರ್ನ್ ರೆಡ್, ಹೀಸ್ ಐಬ್ರೋಸ್ ನಿಟೆಡ್ ಅಂಡ್ ಈ ಸ್ಪೀಚ್ ಬಿಕೇಮ್ ಆಸ್ ಶಾರ್ಪ್ ಆಸ್ ಎ ಸ್ವೋರ್ಡ್ ಅಂತ. ಮಾತು ಖಡ್ಗದಷ್ಟೇ ಶಾರ್ಪ್ ಆಯ್ತಂತ. ಸಿಟ್ಟು ಬಂದು ಹೇಳ್ತಾರೆ, ಸ್ಪಾಂಟೇನಿಯಸ್ಲಿ ಹೀ ಸ್ಟೋನ್ ಟಚ್ಡ್ ದ ಪಿಚ್, ಧ್ವನಿ ಮೇಲೆ ತಾರಕ ಕೇರಿಸ್ಬಿಟ್ಟು ಹೇಳಿದ್ರಂತೆ. ಅದೆಲ್ಲ ಅರ್ಥ ಆಯ್ತು ನನಗೆ, ನನ್ನ ಅಹಿಂಸೆ ನಿಮಗೆ ಅರ್ಥ ಆಗಿಲ್ಲ. ಹಾಗಾದ್ರೆ ಅಹಿಂಸೆ ಏನು ತಿಳ್ಕೊಂಡಿದ್ದೀರಿ ನೀವು? ಹೊಡೆಸ್ಕೊಂಡು ಓಡ್ ಬರಬೇಕು ಅಂತಾನ? ಹೇಡಿಗಳಿದ್ದೀರಿ, ಮುಖ ಯಾಕೆ ತೋರಿಸ್ತೀರಿ ಅಂದ್ರಂತೆ. ನಿಮಗೆ ಅನ್ಯಾಯ ಅಂತ ಗೊತ್ತಾಗಬೇಕು, ನೀವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಬೇಡಿ, ಕಾರಣ ಇಲ್ಲ. ಆದ್ರೆ ನಿಮ್ಗೆ ರಕ್ಷಣೆ ಮಾಡ್ಕೊಳಕ್ ಬರಲ್ಲ ನಿಮಗೆ? ಅವ್ರು ಹೊಡೆದ್ರು ಅಂತ ಓಡ್ ಬಂದಿದ್ರೆ, ಅಳ್ಕೊಂಡು ಅಳುಮುಖ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ಕಣ್ಣೀರು ಸುರಿಸ್ಕೊಂಡು, ನಿಮಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರೆ, ನಿಮ್ಮಿಂದ ತಪ್ಪಿಲ್ಲ, ನಿಮ್ಮಿಂದ ತಪ್ಪಿಲ್ಲ ಅಂತ ನಿಮಗೆ ಖಾತ್ರಿ ಆದ್ರೆ, ಮತ್ತೊಬ್ಬರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ, ನೀವು ಧೈರ್ಯವಾಗಿ ಅವ್ರು ಹಿಡಬೇಕಾಗಿತ್ತು, ನಾ ಕೊಡ್ಬೇಕಾಯ್ತು ವಾಪಸ್. ನೀವು ಅದನ್ನ ಬಿಟ್ಟಿರ ಅಳ್ಕೊಂಡು ಇಲ್ಲಿ ಬಂದಿದ್ದೀರಿ, ನೀವು ಅಳ್ಕೊಂಡು ಅಹಿಂಸೆ ಬಗ್ಗೆ ಹೇಳ್ತೀರಿ ನನಗೆ, ಇನ್ ಮುಂದಿನ ಸಲ ಅಳುಮುಖ ಹತ್ಕೊಂಡ್ ಬರಬೇಡಿ ಇಲ್ಲಿ ನೀವು ನನ್ನ ಕಡೆಗೆ. ನಿಮಗೆ ಯಾರಾದರೂ ನೀವು ನ್ಯಾಯವಾಗಿದ್ದಾಗ ನಿಮಗೆ ಅನ್ಯಾಯ ಮಾಡಿ ನಿಮ್ಮಲ್ಲಿ ತೊಂದರೆ ಕೊಟ್ರೆ, ನೀವು ಸರಿಯಾಗಿ ವಾಪಸ್ ಕೊಡಬೇಕು. ಹೇಡಿ ಹೆಂಗ್ ಓಡಿ ಬಂದ್ರೆ ಅಹಿಂಸೆ ಅನ್ಬೇಡಿ. ಅಹಿಂಸೆ ಧೈರ್ಯವಂತನಿಗೆ ಮಾತ್ರ ಸಾಧ್ಯ, ಧೀರರಿಗೆ ಮಾತ್ರ ಅಹಿಂಸೆ ಸಾಧ್ಯ. ಬರಬೇಡಿ, ಇಲ್ಲಿ ಅಳುಮುಖ ಹೊತ್ಕೊಂಡು ಬರಬೇಡಿ ಅಂದ್ರಂತೆ. ಅವ್ರು ನಕ್ಕರಂತೆ, ಬಿಡಿ ಗೊತ್ತಾಯ್ತು ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಂತೆ.

ಮೊದಲು ಕೇಳಿದಾಗ ಅನ್ಸೋದು ಗಾಂಧೀಜಿ ಅಟ್ಯಾಕ್ ಮಾಡುವಂತಾರಲ್ಲ ವಾಪಸ್ಸು ಅಂತ ಅವ್ರು ಹೇಳೋದು. ಮೊದಲು ನೀ ಖಾತ್ರಿ ಮಾಡ್ಕೊ, ನಿನ್ನಿಂದ ಅನ್ಯಾಯ ಆಗ್ತಿದ್ಯಾ ಇಲ್ಲ, ನೀನು ನ್ಯಾಯವಾಗಿದ್ದೀನಿ ಅಂತ ಖಾತ್ರಿ ಆದ್ರೆ ಇನ್ಯಾರೋ ನಿನ್ ಮೇಲೆ ಒಂದು ಒತ್ತಾಯ ತರ್ತಾರೆ, ಅನ್ಯಾಯ ಮಾಡ್ತಾರೆ ಅಂದಾಗ ಪ್ರತಿಭಟನೆ ಮಾಡೋದು ಕೂಡ ಅಹಿಂಸಾವಾದಿ ಒಂದು ಕರ್ತವ್ಯ, ಅದು ಮಾಡು ಅಂತ ಹೇಳಿದ್ರಂತ. ಇನ್ನೊಂದು ತಮಾಷೆಯಾದ ಘಟನೆ ಅದಾದದ್ದು ಅಂದ್ರೆ ಅಹಿಂಸೆ ಒಂದು ವ್ಯಾಖ್ಯೆ ಬರೋದು, ಇದು ಮುಸಲ್ಮಾನರು ಹೊಡೆದ್ರು ಅಂತ ಬಂದಾಗ ಹೇಳುವಂತಹದ್ದು. ಆದ್ರೆ ಅದು ಹಂಗೆ ಇಲ್ಲ ಗಾಂಧೀಜಿದು. ಇನ್ನೊಂದು ಸಣ್ಣ ಘಟನೆ ಆಗುತ್ತೆ, ಒಂದು ಒಂದು ಒಂದು ತಿಂಗಳ ನಂತರ ಗುಜರಾತ್ ವಿದ್ಯಾಪೀಠ ಅಂತ ಒಂದು ಶಾಲೆ ಇದೆ ಅಹಮದಾಬಾದಲ್ಲಿ, ಅಲ್ಲಿರುವಂತಹ ಹೆಣ್ಮಕ್ಳು ಸ್ಕೂಲು ಮತ್ತು ಕಾಲೇಜ್ ಹುಡುಗಿಯರು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರಂತೆ, ಇವ್ರನ್ನ ಹಿಂಬಾಲಿಸ್ಕೊಂಬರೋದು ಚುಡಾಯಿಸ್ತಿದ್ರಂತೆ. ಪಾಪ ಹುಡುಗಿಯ ಸ್ವಲ್ಪ ದಿವಸ ತಳ್ಕೊಂಡಿದ್ದಾರೆ, ಹೇಳಿದ್ರಂತೆ ಹಾಗೆ ಮಾಡ್ಬೇಡಿ ಸುಮ್ಮನೆ ಹೋಗಿ ನಾವು ಓದ್ತಾ ಇದ್ದೀವಿ ಅಂತ. ಆ ಹುಡುಗರು ಬಿಟ್ಟಿಲ್ಲ, ಸ್ವಲ್ಪ ಮೈ ಹತ್ರ ಬಂದು ಮೈ ಮುಟ್ಟಿ ಕೈ ಎಳೆದು ಶುರು ಮಾಡಿದ್ರಂತೆ ಹುಡುಗರು. ಆ ಹುಡುಗಿಯರು ಗಾಬರಿ ಆಗ್ಬಿಡ್ತು, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೊಬ್ಬ ಗಾಂಧಿವಾದಿ ಇದ್ರು, ಕಾಕಾ ಅಂತ ಇದ್ರು ಅವ್ರಿಗೆಲ್ಲ, ಅವ್ರಿಗೆಲ್ಲ ಕಿಶೋರಿಲಾಲ್ ಮಶ್ರೂವಾಲ ಅಂತ, ಕಿಶೋರಿಲಾಲ್ ಮಶ್ರೂವಾಲ ಅಂತ ಗಾಂಧಿ ಜೊತೆಗಿದ್ದಂಥವ್ರು ಅನುಯಾಯಿಗಳು, ಅವ್ರ ಜೊತೆಗಿದ್ದಂಥವ್ರು ಅವ್ರ ಕಾಕಾ ಅಂತ ಕರೆದು ಎಲ್ಲ ಹುಡುಗಿಯರು ಹೋಗಿ ಹೇಳಿದ್ರಂತೆ, ಕಾಕಾ ನೋಡಿ ಹಿಂಗಾಗ್ತಾ ಇದೆ, ನಾವು ಸುಮ್ಮನೆ ಹೋಗ್ತಾ ಇದೀವಿ ಕಾಲೇಜಿಗೆ, ಅವ್ರು ಬಂದು ಹಿಂಗೆ ತೊಂದರೆ ಕೊಡ್ತಾರೆ, ಈಗಂತೂ ಸ್ವಲ್ಪ ಜಾಸ್ತಿನೇ ಸಲಿಗೆ ತಗೊಂಡು ಕೈಯೆಲ್ಲ ಹಿಡಿದು ಎಳಿತಾರೆ, ಏನು ಮಾಡೋದು ಅಂತ. ಕಿಶೋರಿಲಾಲ್ ಎದ್ದು ಕೂತ್ಕೊಂಡು ಹೇಳಿದ್ರಂತೆ, ನೀವೇನು ಮಾಡ್ತಾ ಇದ್ದೀರಿ, ಏನು ಮಾಡೋದು, ಅವ್ರು ಹಂಗೆ ಮಾಡಿದ್ರೆ ಹೊಡೆಯೋಕ್ಕಾಗತ್ತಾ ವಾಪಸ್ಸು, ನಾವೇನು ಮಾಡೋಕ್ಕಾಗ್ತದೆ, ನಾವೆಲ್ಲ ಬಾಪುವನ ಶಿಷ್ಯರಲ್ವಾ, ನಿಮ್ಮ ಶಿಷ್ಯರು ನಾವು ಅಂದ್ರಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂದ್ರೆ, ನೀವು ಕಾಲಿಗೆಲ್ಲ ಚಪ್ಪಲಿ ಹಾಕೊಂಡಿರ್ತಿರ್ತಾನೆ, ಕಿಶೋರಿಲಾಲ್ ಕೇಳಿದ್ದು, ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾನೆ ಸ್ಕೂಲ್ ಕಾಲೇಜಿಗೆ? ಹೌದು. ಮತ್ತೆ ಅದಕ್ಕಿದೆ ಅದು, ಅವ್ನು ಬಂದಾಗ ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ ಅವ್ರಿಗೆ. ಕಿಶೋರಿಲಾಲ್ ಹೇಳಿದ್ರು, ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ, ಉದ್ದಟ್ಟರಿಗೆ ಬುದ್ಧಿ ಕಲಿಸ್ಬೇಕು, ನೀವು ಉದ್ದಟ್ಟರಿಗೆ ಹೇಗೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಇಂಥವ್ರಿಗೆ ಯಾವ ಪೂಜೆ ಆದರೂ ಸರಿ ಹೇಳ್ತಾರೆ, ಎಂಥ ಪೂಜೆ ಆದರೂ ಸರಿ ಚಪ್ಪಲಿ ತಗೊಂಡು ಪೂಜೆ ಮಾಡಿ, ಏನು ತೊಂದರೆ ಇಲ್ಲ ಅವನಿಗೆ ಅಂದ್ರಂತೆ. ಅವ್ರು ಗಾಬರಿ ಆಗ್ಬಿಡ್ತು. ಕಿಶೋರಿಲಾಲ್ ಕಾಕ ಮಶ್ರುವಾಲ ಕಾಕ ಅಂತ ಕರಿತಿದ್ರು, ಗಾಂಧೀಜಿ ಹತ್ತಿರವಾಗಿದ್ದಂಥವ್ರು, ಅಷ್ಟು ಪ್ರೀತಿ ಪಾತ್ರರಾಗಿದ್ದಂಥವ್ರು, ಹೊಡಿ ಅಂತಾರಲ್ಲ ಚಪ್ಪಲಿ ತಗೊಂಡು, ತಪ್ಪಲ್ವೇ ಕಾಕ ಇದು ಅಂತ ಕೇಳಿದ್ರಂತೆ ಅವರು. ಹೌದಾ, ತಪ್ಪ್ಯಾಕೆ, ಗಾಂಧೀಜಿ ಏನ್ ಅನ್ಕೋತಾರೆ ಗೊತ್ತಾದ್ರೆ, ನಮ್ಮ ಗುಜರಾತ್ ವಿದ್ಯಾಪೀಠದ ಹುಡುಗಿಯರಿಂಗ್ ಚಪ್ಪಲಿ ಹೊಡಿತಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂತ. ಹೌದಲ್ಲ, ಅವ್ರ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಿಮಗೆ.

0: Radio Sarang 107.8 FM.
1: ಗಾಂಧೀಜಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು. ಇವರೆಲ್ಲ ಕಲಕಲಕಲ ಮಾತು ಕೇಳಿದ ತಕ್ಷಣ ಒಳ ಕರೀರಿ ಅವ್ರನ್ನ ಅಂದ್ರಂತ. ಹೋದ್ರು, ಹೋದ ತಕ್ಷಣ ಮಶರುವಾಲ ಹೇಳಿದ್ರಂತ, ಅವ್ರದ್ದೇನೋ ತಕರಾರು ಇದೆ ಸ್ವಲ್ಪ ಕೇಳ್ಬಿಡಿ ಅಂತ. ಏನ್ ತಕರಾರು ನಿಮ್ದು ಅಂತ ಹುಡುಗಿಯರೆಲ್ಲ ವಿಸ್ತಾರವಾಗಿ ಹೇಳಿದ್ರು. ಹಿಂಗಾಯ್ತು, ನಮಗೆ ಚುಡಾಯಿಸ್ತಾರೆ ಹುಡುಗರು, ಹೇಳಿದ್ರೆ ಕೇಳಿಲ್ಲ, ನಾವು ತಾಳ್ಮೆ ಕೊಟ್ಟಿವಿ. ಈ ಕಾಕಾನ್ ಕೇಳಿದ್ರೆ ಚಪ್ಪಲಿಲಿ ಹೊಡಿ ಅಂತಾರೆ, ಸರಿನಾ ಹೊಡೆಯೋದು ಅಂತ ಕೇಳಿದ್ರಂತೆ. ಗಾಂಧೀಜಿ ಮಲ್ಕೊಂಡಿದ್ದಾರಲ್ಲ, ಟಕ್ನೆ ಎದ್ದು ಕೂತ್ಬಿಟ್ರಂತೆ. ಎದ್ದು ಕೂತು ಕಿಶೋರ್ಲಾಲ್ ಏನು ಹೇಳ್ದ ಅಂದ್ರಂತೆ. ಕಿಶೋರ್ಲಾಲ್ ಹೇಳ್ದ ಚಪ್ಪಲಿಲಿ ಹೊಡಿ ಅಂತ ಹೇಳಿದ್ದಾರೆ ಅಂತ. ಹಿಂಗೆ ಹೇಳಿದ್ನ ಕಿಶೋರ್ಲಾಲ್? ಸರಿಯಲ್ಲ ಅದು ಅಂದರು, ಸರಿಯಲ್ಲ ಅಂದರು. ಕಿಶೋರ್ಲಾಲ್ ಗಾಬರಿ, ಇನ್ನೇನು ಹೇಳ್ತಾರೆ ಇವರು ಅಂತ. ಕಿಶೋರ್ಲಾಲ್ ಭಾಳ ಮೆತ್ತಗೆ ಹೇಳಿದ್ದ ನಿಮಗೆ, ಇವರು ಕಿಶೋರ್ಲಾಲ್ಗೆ ಸರಿಯಾಗಿ ಹೇಳೋಕೆ ಬಂದಿಲ್ಲ. ಅವನು ಹೇಳಿದಂಗೆ ಚಪ್ಪಲಿಲಿ ಹೊಡೀರಿ, ಅವ್ರ ಅಕಸ್ಮಾತ್ ಮುಂದುವರೆದ ಚಪ್ಪಲಿಲಿ ಹೊಡೀರಿ, ಅವ್ರಿಗೆ ಬುದ್ಧಿ ಕಲಿಸ್ಲಿ ಅವ್ರಿಗೆ. ಮತ್ತು ಇನ್ನೊಂದು, ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅವ್ರು ಒಂದು ಮಾತು ಹೇಳ್ತೀನಿ, ತಿಳ್ಕೊಂಬಿಡಿ. ಪ್ರತಿಯೊಬ್ಬರು ನಿಮ್ಮ ಪರ್ಸಲ್ಲಿ ನಿಮ್ಮ ಕಡೆ ಒಂದು ಚಾಕು ಇಟ್ಕೊಂಡಿರಿ, ಒಂದು ಚಾಕು ಇಟ್ಕೊಳ್ಳಿ. ಅವ್ರು ಮೈ ಮುಟ್ಟೋಗಿ ಬಂದರೆ ಸರಿಯಾಗಿ ಚಾಕು ಹೊಟ್ಟೆಗೆ ಹಾಕಿ ಅವ್ರ ಕರಳೆಲ್ಲ ಹೊರ ತೆಗೆದ್ಬಿಡಿ ಅಂದ್ರಂತ. ಇದು ಗಾಂಧಿ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಹುಡುಗರಿಗೆಲ್ಲ. ಅವನು ಬಂದರೆ ಚಾಕು ಹೊಟ್ಟೆಗೆ ಹಾಕಿ ಕರಳೆಲ್ಲ ಹೊರತೆಗಿರಿ, ಯಾಕಂದರೆ ನಿಮ್ಮ ಶೀಲದ ಬಗ್ಗೆ ಅವ್ರ ಹತ್ರ ಬಂದರೆ ಏನೂ ಚಿಂತೆ ಮಾಡಬೇಡಿ, ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಇದು ಅಂಥೇಳಿ, ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ, ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ. ಆದ್ದರಿಂದ ತಿಳ್ಕೊಳ್ಳಿ, ನಿಮಗೆ ನಿಮಗೆ ತೊಂದರೆ ಮಾಡೋದಿದ್ರೆ ನಿಮ್ಮ ಮರ್ಯಾದೆ ಧಕ್ಕೆ ಬರ್ತದೆ ಅಂದರೆ ಅದು ಪ್ರತಿಭಟನೆ ಮಾಡೋದು ಕೂಡ ಒಬ್ಬ ಅಹಿಂಸಾವಾದಿ ಒಂದು ಕಲ್ಪನೆ ಬಿಡಬಾರದು ಅಂತ ಹೇಳಿ ಹೇಳಿದ್ರಂತ. ಅಂದಾಗ ಅಹಿಂಸೆ ಅನ್ನುವಂಥದ್ದು ನೆಗೆಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ, ಓಡಿ ಹೋಗುವಂಥದ್ದಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಹೊಡೆಸ್ಕೋತಿದ್ದೆ ಅಂತಂದರೆ ಹೊಡೆಯೋಕೆ ಬರೋಲ್ಲ ಅಂತಲ್ಲ, ಯಾವ ಮಟ್ಟದವರೆಗೂ ತಡ್ಕೊಳ್ಳೋಕೆ ಸಾಧ್ಯ ಇದೆ ತಡ್ಕೊಳ್ಳಿ. ಒಂದು ಮಟ್ಟಕ್ಕೆ ನಿಮ್ಮ ನೈತಿಕ ಸ್ಥಳಕ್ಕೆ ತೊಂದರೆ ಆಗೋದಿದ್ರೆ ಅಥವಾ ನಿಮ್ಮ ಶೀಲಕ್ಕೆ ತೊಂದರೆ ಆಗೋದಿದ್ರೆ, ನಿಮ್ಮ ಮರ್ಯಾದೆ ಧಕ್ಕೆ ಬರೋಂಗಿದ್ರೆ ಆ ಪ್ರತಿಭಟನೆ ಮಾಡಬೇಕಾದದ್ದು ಕರ್ತವ್ಯ. ಅದು ಅಹಿಂಸೆ, ಅದು ವ್ಯಾಖ್ಯಾನ ತಪ್ಪ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರಂತೆ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಗಾಂಧೀಜಿ ಜೀವನದಲ್ಲಿ. 1916-18 ಎರಡು ವರ್ಷ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕಲಿಲ್ಲ ಗಾಂಧೀಜಿ ಅಂತ, ಜಾಸ್ತಿ ಓಡಾಡಲಿಲ್ಲ ಗಾಂಧೀಜಿ. ಇದ್ರು ಅಂದರೆ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಈ ಪ್ರಚಾರ ಮಾಡ್ತಾ ಇದ್ರು, ಅಸ್ಪೃಶ್ಯತೆ ನಿವಾರಣಾ ಕೆಲಸ ಮಾಡ್ತಾ ಇದ್ರು, ಅಹಿಂಸೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು, ರಾಜಕೀಯಕ್ಕೆ ಹೋಗಲಿಲ್ಲ. ಆಕ್ಟಿವ್ ಪಾಲಿಟಿಕ್ಸ್ ಅಂತೀವಲ್ಲ ಅದು ಮಾಡಲಿಲ್ಲ ಗಾಂಧೀಜಿ. ಇದು ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ಬಂದಿದೆ. ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ತಕ್ಷಣ ವಿಡ್ರಾ ಮಾಡ್ಕೋತಾರೆ, ಒಂದು 2 ವರ್ಷ ಸಿಗೋದಿಲ್ಲ, ಅದು ಯಾಕೆ ಮಾಡ್ತಾರೆ ಅಂತ ಮುಂದೆ ಚರ್ಚೆ ಮಾಡೋಣ. 2 ವರ್ಷ ಹೋಗಲಿಲ್ಲ. ಆಗ ಯಾಕಾಗಿತ್ತು ಅಂದರೆ ಆಗ ಎರಡು ಥರದ ರಾಜಕಾರಣಿಗಳಿದ್ರು, ಸೌಮ್ಯವಾದಿಗಳು ತೀವ್ರಗಾಮಿಗಳು ಅಂತ ಇಬ್ಬರಿದ್ರು, ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಈ ಸೌಮ್ಯವಾದಿಗಳಿಗೆ ಇವರು

ಶುರು ಮಾಡಿದ್ರು ಅಂದ್ರೆ ಬಿಹಾರದ ಚಂಪಾರಣದಲ್ಲಿ ಈ ನೀಲಿ ಬೆಳೆಗಾರರಿದ್ರು, ನೀಲಿ ಬೆಳೆಯುವಂತ ಬೆಳೆಗಾರರಿದ್ರು. ಪಾಪ ಅವ್ರು ಯುರೋಪಿಯನ್ ಮಾಲೀಕರು, ತೋಟದ ಮಾಲೀಕರು, ತುಂಬಾ ಹಿಂಸೆ ಆಗ್ತಾ ಇತ್ತು, ತುಂಬಾ ಅನ್ಯಾಯ ಆಗ್ತಿತ್ತು ಇವ್ರ ಮೇಲೆ. ಯಾರೋ ಸ್ನೇಹಿತ ಹೇಳಿದ್ರು ತುಂಬಾ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ಹೋದ್ರು. ಹೋಗಿ ಆ ನೀಲಿ ಬೆಳೆಗಾರರ ತೋಟದ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ಒಂಥರ ಅದೊಂದು ಚಳವಳಿ ಥರನೇ, ಚಂಪಾರಣ ದೊಡ್ಡ ಯಶಸ್ಸು ಅದು, ಅದೆಲ್ಲ ಮಾಡಿ ಮೊದಲನೇ ಮೇಜರ್ ಯಶಸ್ಸು ಸ್ವಾಮಿ ಇದಕ್ಕೆ ನಮ್ಮ ಗಾಂಧೀಜಿಗೆ ಭಾರತದಲ್ಲಿ ಸಿಕ್ಕಂಥದ್ದು ಮಾಡಿ ಅದು ಜಯ ಗಳಿಸಿದ್ರು. ಆ ತೋಟದ ಕೂಲಿ ಕೆಲಸಗಾರರಿಗೆ ನ್ಯಾಯ ಕೊಡಿಸಿದ್ರು ಮೊದಲನೇದು. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಲಾಲ್ಬಾಲ್ ಏಡಿ ಲೊಸ್ಟರ್ ಕೊಟ್ಟಾರ ಚೌಗಿ ಕೋಳು ಪಣಬೋರ್ ಆರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜ್ ಅಳಗಡೆ ಕೋಲ್ನಾಡ್ ಕಾರ್ನ ಮುಲ್ಕೆ ಪಡೆದ್ರೆ ಎರ್ಮಾಳ್ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಇವತ್ತು ಅನಿಸ್ತಾ ಉಂಟು ಮಳೆಗಾಲ ಆರಂಭ ಆಯಿತು ಅಂತ. ಇವತ್ತೊಂಜಿ ಒಂಚೂರು ಮರೆಯಲ್ಲದ ಫೀಲ್ ಬೈದ್ದೇನೆ. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನದಿಂದ ಬಿಡದೆ ಮಳೆ ಸುರಿತಾ ಇದೆ ಅಲ್ವಾ. ಈ ಮಳೆಯ ಅಗತ್ಯ ಇತ್ತು ಅಂತ. ಯಾಕೆಂದರೆ ಜೂನ್ ನೋಡಿ ಮುಗೀತು, ಆದರೆ ಮಳೆ ಇರಲಿಲ್ಲ. ಹೀಗೆ ಆದರೆ ನೀರಿನ ಬಹಳ ದೊಡ್ಡ ಅಭಾವ ಮುಂದಿನ ದಿನಗಳಲ್ಲಿ ಆಗುವುದಂತೂ ಸತ್ಯ ಆಯಿತು. ಸೊ ನೋಡುವ ಹೇಗೆ ಎಷ್ಟು ದಿನ ಮಳೆ ಬರುತ್ತೆ ಅಂತೆಲ್ಲ ಕಾದು ನೋಡಬೇಕಿರೋದು ಅಷ್ಟೇ. ಓಕೆ, ಸೊ ಈ ಮಧ್ಯೆ ನಿಮ್ಮಲ್ಲೊಂದು ಪ್ರಶ್ನೆ ಕೇಳಬೇಕು. ಇವತ್ತು ಜೂನ್ 29, ಇವತ್ತು ನಮ್ಮ ನಾಡು ಕಂಡ, ಅದರಲ್ಲೂ ಕೂಡ ನಮ್ಮ ಈ ಮಂಗಳೂರು ಕಂಡಂಥ ಒಂದು ಧೀಮಂತ ವ್ಯಕ್ತಿಯ ಜನ್ಮದಿನ ಇವತ್ತು. ಯಾರ್ದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ, ಯಾವಾಗಲೂ ನಾವು ತುಂಬ ದೂರ ದೂರದೇ ಮಾತಾಡ್ತೀವಿ, ಇಂಟರ್ನ್ಯಾಷನಲ್ ಲೆವೆಲೇ ಮಾತಾಡ್ತೀವಿ, ಸ್ವಲ್ಪ ನಮ್ಮ ಸುತ್ತಮುತ್ತ ಲೋಕಲ್ ಸಂಗತಿಗಳನ್ನು ಕೂಡ ಮಾತಾಡುವ ಅಂತ. ಸೊ ಹೇಳ್ಬೋದು ಯಾರಿಗಾದರೂ ಉತ್ತರ ಗೊತ್ತಿದೆ, ಇವತ್ತು ಯಾರ ಒಂದು ಜನ್ಮದಿನ ಇದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ನಿಮ್ಮ ಉತ್ತರಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಇದು ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಮಳೆಯಲ್ಲಿ ಜೊತೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ನಾಡು, ನಮ್ಮ ಏನು, ನಮ್ಮ ಜಿಲ್ಲೆ ಕಂಡಂಥ ಒಬ್ಬ ಧೀಮಂತ ವ್ಯಕ್ತಿತ್ವದ ಇವತ್ತು ಜನ್ಮದಿನ ಯಾರ್ದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಯಾರಿಗಾದರೂ ಉತ್ತರ ಹೇಳಲಿಕ್ಕಿದ್ರೆ ಖಂಡಿತವಾಗಿಯೂ ನನಗೆ ನೀವು, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಿ ಹೇಳಿ ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ. ನಿಮಗೆ ನಾನು ಒಂದಿಷ್ಟು ಕ್ಲೂ ಕೊಡೋದಾದರೆ ಅದ್ರ ಕೂಡ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ. ನಮಸ್ತೆ
0: ಕುಸುಮಾಕರ್ ಕೊತ್ತಾರ ಎಂಚ ಕುಸುಮಾಕರ್ ಅಣ್ಣ ಬರ್ಸೋಣ ನಿಕ್ಕಲ್ಪ ಕುದ್ಮುಲ್ ರಂಗರಾವ್ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದಾರೆ. ಸೊ ಹಾಗೇನೆ ನನಗೆ ಮತ್ತೊಬ್ಬರು ವಾಟ್ಸಪ್ಪನ್ನು ಮಾಡಿದ್ದಾರೆ. ಯಾರು ಅಂತ ಹೇಳಿದರೆ ನಮ್ಮ ನಮ್ಮ ಪೂರ್ಣಿಮಾ ಸಾಲತರವರು ಹೇಳ್ತಾ ಇದ್ದಾರೆ, ಇವತ್ತು ರಾಷ್ಟ್ರೀಯ ಕ್ಯಾಮರಾ ದಿನ ಕೂಡ ಹೌದು ಅಂತ. ಓಕೆ, ನೈಸ್, ಒಳ್ಳೆಯ ವಿಷಯ, ಅದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕೆ ಮುಂಚೆ ಯಾರಿಗೆಲ್ಲ ಉತ್ತರ ಆದರೆ ಹೇಳಲಿಕ್ಕಿದ್ರೆ ಹೇಳ್ಬೋದು. ಇವತ್ತು ಯಾರ ಒಂದು ಹುಟ್ಟಿದ ದಿನ ನಮ್ಮ ಜಿಲ್ಲೆಯ

ವ್ಯಕ್ತಿತ್ವ ಹುಟ್ಟಿದ ದಿನ ಇವತ್ತು, ಯಾರ್ದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಹಾಗೆಯೇ ಇವತ್ತಿನ ಈ ದಿನದ ವಿಶೇಷತೆಯಾಗಿ ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ನನಗೆ ಮಾತಾಡಬೇಕು ಮಾಡ್ತೇನೆ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಹೇಳಲಿಕ್ಕೆ ಇದೆ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಹೇಳ್ಬೋದು. ಕಾಲ್ ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjigalli Nanajani RJ Abhishek Prashne Keli Hogide Namma Nadina Namma Jille Ondu Dheemanta Vyaktitvada Ivattu Huttida Janmadina Ivattu ಜೂನ್ 29 ಯಾರಿರ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಬೇರೆ ಬೇರೆ ಇವತ್ತು ಅವರ ಬಗೆಗಿನ ಕಾರ್ಯಕ್ರಮಗಳೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ನೋಡುವ ಯಾರಾದರೂ ಉತ್ತರವನ್ನು ಹೇಳ್ತೀರಾ ಅಂತ ಉತ್ತರ ಹೇಳಿದ ತಕ್ಷಣ ನಾನು ನಿಮಗೆ ಏನು ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ. ಒಂದು ಕ್ಲೂ ಕೊಡಬೇಕೇನು ಅಂತ ಹೇಳಿದರೆ, ನಮ್ಮ ಮಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಅವರ ಹೆಸರಿನಲ್ಲಿ ಸ್ಮಾರಕಗಳಿದೆ, ಕಟ್ಟಡಗಳಿದೆ, ವಸತಿ ನಿಲಯಗಳಿದೆ. ಯಾರಿರ್ಬೋದು ಹೇಳಿ ನೋಡುವ. ಇಷ್ಟೆಲ್ಲ ಕ್ಲೂ ಕೊಟ್ಟಿದ್ದೇನೆ, ಕಾಲ್ ಮಾಡಿ ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ. ಸಾರಿಕಾರಯ್ಯವರು ವಾಟ್ಸಪ್ಪನ್ನು ಮಾಡಿ ಕಾರ್ನಾಡ್ ಸದಾಶಿವರಾವ್ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಾದಿಕ್ ಅವರು ಕುದ್ಮುಲ್ ರಂಗರಾವ್ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಿವೇದಿತ ಪೈ ಅವರು ಕಾಶಿಟಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ನೀವೇನು ಹೇಳ್ತೀರಿ?
1: ಕುದ್ಮುಲ್ ರಂಗರಾವ್ ಸರ್.
0: ಕುದ್ಮುಲ್ ರಂಗರಾವ್ ಅಲ್ವಾ? ಕುದ್ಮುಲ್ ರಂಗರಾವ್ ಅನ್ನುವಂಥ ಉತ್ತರವನ್ನು ನಮ್ಮ ಕಾಲ್ ಮಾಡಿ ಜಯಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಎಸ್, ರೈಟ್ ಆನ್ಸರ್. ಕುದ್ಮುಲ್ ರಂಗರಾವ್ ದಲಿತೋದ್ಧಾರಕ ಅಂತ ಅವರನ್ನು ನಾವು ಕರಿತೇವೆ. ಅವರು ಮಾಡಿದಂಥ ಕಾರ್ಯ ಬಹಳ ಅಮೋಘವಾದದ್ದು. ಅವರು ಆ ದಿನಗಳಲ್ಲಿ ನಮ್ಮ ಏನು ಶೋಷಿತರಿಗಾಗಿ ಅವರು ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಸಣ್ಣದಲ್ಲ. ಅವರ ಏನು ಸ್ಮಾರಕ ಇವತ್ತು ಕೂಡ ಇದೆ. ಸ್ಮಾರಕದ ಏನು ನಾವು ಹೋದರೆ ಅಲ್ಲಿ ಬರೆದಂಥ ಒಂದಿಷ್ಟು ಬರಹಗಳು ಇವತ್ತು ಕೂಡ ನಮಗೆ ಮನಸ್ಸಿಗೆ ನಾಟುವಂಥದ್ದು ಇರುತ್ತೆ. ಒಮ್ಮೆ ಭೇಟಿ ಕೊಡಿ. ಹಾಗೆಯೇ ಪುರಭವನಕ್ಕೆ ಅವರ ಹೆಸರಿದೆ, ವಸತಿ ನಿಲಯಗಳಿದೆ. ಸೊ ಅವ್ರ ಬಗ್ಗೆ ನಾನು ಈ ಹಿಂದೆ ಕೂಡ ರಿವೈಂಡ್ ಕುಟ್ಲದ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತೊಮ್ಮೆ ಅವರನ್ನು ಅವರ ಈ ಒಂದು ಜನ್ಮದಿನದ ನೆನಪಿನಲ್ಲಿ ಅವರ ನೆನಪಿಸುವಂಥ ಪ್ರಯತ್ನ ಇದು ರಿವೈಂಡ್ ಕುಡ್ಲ. ಮುಂದು ನಮ್ಮ ಕುಡ್ಲದ ಅತ್ತಾವರ ಬಾಬುಗುಡ್ಡೆ ಪ್ರದೇಶಡು ಪುನಂಚಿನ ಬ್ರಹ್ಮ ಸಮಾಜದ ಸಮಾಧಿ ಸ್ಥಳ. ಮೂಲು ನಮ್ಮ ದೇಶ ತುಯಿನಂಚಿನ ಒಂಜಿ ಮಹಾನ್ ವ್ಯಕ್ತಿನ ಸಮಾಧಿ. ಅವು ಏರ್ನ ಸಮಾಧಿ ಆರ್ ಮಲ್ದಿನಂಚಿನ ಸಾಧನೆದಾದ ಬಲೆ ನಮ್ಮ ಸಮಾಧಿ ತಿನಂಚಿನ ಜಾಗಕ್ಕೆ ಬೋಯ್. ಈ ಸಮಾಧಿ ಸ್ಮಾರಕಡು ಬರೆತಿನೇನವರ ನಮ್ಮ ಓದುಗ. ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಎದ್ದ ಧೂಳು ನನ್ನ ತಲೆಗೆ ತಾಗಿದ್ರೆ ನನ್ನ ಜನ್ಮ ಸಾರ್ಥಕ ಅಂದೆ. ಮುಂದು ಶ್ರೀ ಕುದ್ಮುಲ್ ರಂಗರಾವ್ ಮೇರ್ನ ಸಮಾಧಿ. 1851 ಕಾಸರಗೋಡದ ಕುದ್ಮುಲ್ ಪಂಪಿನಂಚಿನ ಊರ್ಲು ಪುಟ್ಟುವೇರು. ಅವಳು ಶಾಲೆ ಕಲ್ತದ್ದು ಕುಟುಂಬದ ಜವಾಬ್ದಾರಿ ಮಾದ ತನ್ನ ಮಿತ ಬೂರ್ನಾಗ ಕುಡ್ಲಾಗ ಬತ್ತದ ಅವ್ರ ಮಾಸ್ಟರ್ ಆಪೇರು. ಆಯ್ತ ಒಟ್ಟೊಟ್ಟಿಗೆ ಯಾರು ಲಾ ಕಲ್ಪುವೇರು. ಆ ಸಮಯಡೆ ನಮ್ಮ ಊರುಡು ಬಾರಿ ಮಲ್ಲ ಮಟ್ಟದ ಅಸ್ಪೃಶ್ಯತೆ ಇತ್ತಂಡೆ. ಮಿತ್ತ ಜಾತಿ ತೀರ್ಥ ಜಾತಿ ಪಂಪಿನ ಭೇದ ಭಾವಲು ಬಾರಿ ಮಲ್ಲ ಮಟ್ಟಡಿತ್ತ. ತೀರ್ಥ ಜಾತಿದಕ್ಕೂ ನರಮಾನಿಲೆ ಅತ್ತ ಪಂಪಿನಡೆ ಮುಟ್ಟು ಜನಕಲ ಮನಸ್ಥಿತಿ ಇತ್ತಂಡೆ. ಆ ಸಮಯಡು ಈ ದಲಿತರ್ನ ಉದ್ದಾರಗಾದ ಲಕ್ಕದುಂತಿನಾರೆ ಶ್ರೀ ಕುದ್ಮುಲ್ ರಂಗರಾಯರು. ಈ ಬಗೆಟು ಒಂಜಾತಿ ಕೆಲಸಲೇನು ಮಲ್ಪೆನ ಮೇರೆ ದುಂಪೋನಗ ಮೇರೆಗೆ ಸಮಾಜದ ಬಾರಿ ಮಲ್ಲ ವಿರೋಧ ಬತ್ತಂಡೆ. ದಲಿತ ಜನಾಂಗದ ಜೋಕಲೆಗಾದ ಸಾರತ್ತ 1890 ರಡ್ಡೆಟ್ಟೆ ಉರುವದ ಚಿಲಿಮಿಡೆ ಸುರುವುದ ಶಾಲಿನ ಕಟ್ಟುವೆರೆ. ಆಂಡ್ ಆ ಶಾಲೆ ಮಿತ್ತುವರ ಬಲ್ಲಿ ಅಯ್ಯನ ನಡಪೇರನೆ ಆರೆ ಬಲ್ಲಿ ಬಂದೆ ಬೇತೆ ಬೇತೆ ರೀತಿಯ ಸಮಸ್ಯೆಲೇನು ತೊಂದರೆನರೆ ಕೊರ್ದು ಆ ಶಾಲೆ ಮುಚ್ಚಿನ ಸ್ಥಿತಿಗೆ ಬರ್ಕೊಂಡು ಆಂಡಂದೇನ್ ಮಾತ ಮೀರ್ದು ಸಮಾಜದ ಏತು ವಿರೋಧ ಇತ್ತಂಡಲ್ಲ ಕುದ್ಮುಲ್ ರಂಗರಾಯರು ದಲಿತೋದ್ಧಾರ ಅನ್ಬಿಡು ಪೂಜೆರೆ. ಬೆತ್ತೆ ಬೇತೆ ಕಡಿಟು ಒಂಜಾತೆ ಶಾಲೆಲೇನು ದಲಿತರೆಗಾದು ಸುರುಮನ್ ಪೂಯರು. ಕಂಕನಾಡಿ, ಬಾಬುಗುಡ್ಡೆ, ಶೇರಿಗುಡ್ಡೆ, ಅತ್ತಾವರ, ನೇಜಾರು, ದಡ್ಡಲ್ಕಾಡು, ಮುಲ್ಕಿ, ಉಳ್ಳಾಲ ಇಂಚ ಬೆತೆ ಬೇತೆ ಕಡಿಟು ಬಾರಿ ಬಂಗೋಡೆ ಶಾಲೆನ ಕಟ್ಟುವೆರು. ಅವರು ಒಂಜಾತ ದಲಿತ ಜೋಕ್ಲೆಗೆ ಬರವು ಕಲ್ಪಾವನಂಚಿನ ಕೆಲಸ ಮಲ್ಪುವೆರು. ಸಾರತ್ತ 1897 DCM ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಪಂಪಿನ ಸಂಸ್ಥೆಯನ್ನು ಕಟ್ಟುವೆರು. ಹೆಚ್ಚಿನ ದಲಿತ ವರ್ಗದ ಕಲೆಗೆ ಸರಿಯಾಯಿನ ಜಮೀನಾವಡಿ ಸ್ವಂತ ಇಲ್ಲ ಅವಡೆ ಇದ್ದಜಿ. ಆ ಸಂದರ್ಭಡು ದಡ್ಡಲ್ಕಾಡು, ತಣ್ಣೀರ್ ಬಾವಿ, ಬಾಬುಗುಡ್ಡೆ, ಬಿಜೆ ಕಾಪಿಕಾಡ್, ಉಡುಪಿ, ಪುತ್ತೂರುಡು ಮಾತ ಜಮೀನ್ದಾರದ ಜಾಗಂದೆ ತಂದು ದಲಿತರಿಗೆ ಇಲ್ಲಿ ಕಟ್ಟುಕೊಡ್ಪೇರು. ಅಂಚನೆ ಪೊಣ್ಣು ಜೋಕುಲ್ನ ಶಿಕ್ಷಣಗಾದ ವಿದ್ಯಾರ್ಥಿ ನಿಲಯ, ಬೇತೆ ಬೇತೆ ರೀತಿಯ ಕಸುಬುಲೇನು ಕಲ್ಪಾಯರೆ ಕೈಗಾರಿಕಾ ತರಬೇತಿ ಶಾಲೆಯನ್ನು ಕಟ್ಟುವೆರು. ಸಾರತ್ತ ವರ್ಮನೊತ್ತ 34 ಗಾಂಧೀಜಿ ಕುಡ್ಲಗ ಬತ್ತಿನಾರು ಒಂಜಿ ಭಾಷಣ ಬಂದ್ಪೇರು. ದಲಿತೋದ್ಧಾರ ಮಲ್ಪುನ ವಿಷಯಡೆ ಕುದ್ಮುಲ್ ರಂಗರಾಯರೇ ಎನ್ನ ಗುರುಕುಲು ಬಂದು ತನ್ನ ಜೀವಿತಾವಧಿಡೆ ಒರಿ ದಲಿತ ವಿದ್ಯಾರ್ಥಿ SSLC ಪಾಸ್ ಆವಡು ಪಂಪಿನ ಬಾರಿ ಮಲ್ಲಾರ್ನ ಕನ ಇತ್ತನೆ. ಆಂಡ ಆರು ಜೀವಡುಪ್ಪುನ ಮುಟ್ಟ ಅವು ಸಾಧ್ಯ ಆಯ್ಜಿ. ಆಂಡ ಬೊಕ್ಕೊಂಜಿಯರ್ನ ಕನ ಸೈತಿ ಬೊಕ್ಕ ಎನ್ನ ಅಂತಿಮ ಸಂಸ್ಕಾರನ ಅಸ್ಪೃಶ್ಯ ಜನಾಂಗದ ಕುಲೇ ಮಲ್ಪೋಡು ಪಂದಾರು ವಿಲ್ ಬರೆದುಕುವೆರು. ಅನ್ನ ಅಂತ್ಯ ಸಂಸ್ಕಾರ ಅವೇ ರೀತಿ ರಾಪುಂಡು. ಕುದ್ಮುಲ್ ರಂಗರಾಯರಿಗೆ ಪ್ರಾಯ ಒಂದು ಬನ್ನಗಾರನ ಸಂಸ್ಥೆನಾರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ಹಸ್ತಾಂತರವಾಗುವರು. ಸಾರತ್ತ ವರ್ಮನುತ್ತ ಇರುವತ್ತ ಆಜೆಟ್ಟು ಕುದ್ಮುಲ್ ರಂಗರಾವ್ ಈಶ್ವರಾನಂದ ಪನ್ಪಿನ ಪುದರ್ಡು ಸನ್ಯಾಸ ದೀಕ್ಷೆಂದು ತಮ್ಮೇರು. ಸಾರತ್ತ ವರ್ಮನುತ್ತ ಇರುವತ್ತ ಎನ್ಮ ಅರ್ನ ಅಜಪತ್ತ ವರ್ಮನೆ ಪ್ರಾಯೋಡು ದೇಹಾಂತ್ಯ ಆಪುಂಡು. ಇನಿತ ಈ ದಿನ ನಮ್ಮ ಕುಡ್ಲಡುಪುನಂಚಿನ ಒಂಜಾತೆ ಶಾಲೆಲು ವಿದ್ಯಾರ್ಥಿ ನಿಲಯಲು ನಮ್ಮ ಕುಡ್ಲಡುಪುನಂಚಿನ ರೋಡ್ ಅಂಚನೆ ನಮ್ಮ ಕುಡ್ಲದ ಟೌನ್ ಹಾಲ್ಗೆ ಕುದ್ಮುಲ್ ರಂಗರಾಯರ್ನ ಪುದರ್ನದೀದು ಇನಿತ ತಲೆಮಾರಿಗೆ ಕುದ್ಮುಲ್ ರಂಗರಾವ್ ಮೇಲಿನ ನೆನಪು ಮಲ್ಪುನಂಚಿನ ಕೆಲಸ ಮತ್ತೊಂದುಲೇರೆ. ದೇಶ ತುಯಿನಂಚಿನ ಈ ಮಹಾನ್ ವ್ಯಕ್ತಿತ್ವಗ ಕೈ ಮುಗಿಯೊಂದು ಒಂದು ರಿವೈಂಡ್ ಕುಡ್ಲ. ರಿವೈಂಡ್ ಕುಡ್ಲ ಬೈ ಆರ್ಜಿ ಅಭಿಷೇಕ್.

Yes, welcome back to Radio Sarang, around 7.8 FM. Radio Sanjali, I'm RJ Abhishek. I'm Jyoti Deni, I'm Vithni Deni. I'm going to talk to you about the news. ಐರ್ಲೆಂಡ್ ವಿರುದ್ಧ ವಿಶ್ವ ಚಾಂಪಿಯನ್ ಭಾರತಕ್ಕೆ ಮುಖಭಂಗಾಗಿದೆ. ಸೊ ಇದು ಕೋಚ್ ಗಂಭೀರ್ ಅವರ ವೈಫಲ್ಯವೇ ಅನ್ನೋದ್ರ ಬಗ್ಗೆ ಅನೇಕ ಜನರು ಸಾಮಾಜಿಕ ಜಾಲತಾಣದಲ್ಲಿ ಬರೀತಾ ಇದ್ದಾರೆ. ಸೊ ಇದೆಲ್ಲ ಈ ಕಾರಣದಿಂದಾಗಿ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತದ ಯಾವುದೇ ಯೋಧರು ಹುತಾತ್ಮರಾಗಿಲ್ಲ ಎಂದು ಸಂಸತ್ನಲ್ಲಿ ಸುಳ್ಳು ಹೇಳಿಕೆ ನೀಡಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಆಗ್ರಹಿಸಿದಂಥ ಸುದ್ದಿ ಕೂಡ ನಮಗೆ ಇವತ್ತು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಆರೋಪಿಗಳ ಪರವಾಗಿ ಯಾವುದೇ ವಕಾಲತ್ತು ನಡೆಸಿದರೂ ಅಯೋಧ್ಯೆಯ ಫೈಜಾಬಾದ್ ಬಾರ್ ಅಸೋಸಿಯೇಷನ್ ಸೋಮವಾರ ನಿರ್ಧರಿಸಿದೆ ಯಾರು ಕೂಡ ಅವರ ಏನು ಬಗ್ಗೆ ಪರವಾಗಿ ವಕಾಲತ್ತು ವಹಿಸದೆ ಇರೋದಕ್ಕೆ. ಆರೋಪಿಗಳ ಪರ ವಾದವನ್ನು ಮಂಡಿಸಿದರೆ 5 ಲಕ್ಷ ರೂಪಾಯಿ ದಂಡ ಹಾಕುವುದಾಗಿ ಕೂಡ ಬಾರ್ ಕೌನ್ಸಿಲ್ ಹೇಳಿದೆ ಅನ್ನುವಂಥದ್ದು. ಇನ್ನು ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾಪವನ್ನು ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು. ಖಾಸಗೀಕರಣಗೊಳಿಸಬಾರದು ಎಂಬ ನೌಕರರ ಬೇಡಿಕೆಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೂಡ ನೀಡಿರುವಂಥದ್ದು ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇಂದು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು. ಬೇರೆ ಬೇರೆ October 1 SIR ಅರ್ಹತಾ ದಿನಾಂಕವನ್ನು October 1 ನಿಗದಿಪಡಿಸಲಾಗಿದೆ. June 20 to June 29 ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಿದ್ಧತೆ ತರಬೇತಿ ಹಾಗೂ ಮುದ್ರಣ ಕಾರ್ಯ ನಡೆಯಲಿದೆ ಅನ್ನುವಂಥದ್ದು. June 30 to July 29 ಬೂತ್ ಮಟ್ಟದ ಅಧಿಕಾರಿಗಳನ್ನು ಮತದಾರ ಮನೆ ಮನೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಣ ಸಮೀಕ್ಷೆಯನ್ನು ಆರಂಭಿಸಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ಬೆಂಗಳೂರಿನಿಂದ 100 ಕಿಲೋಮೀಟರ್ ಸುತ್ತಮುತ್ತ ಇರುವ ನಗರಗಳಿಗೆ ಚತುಷ್ಪಥ ರೈಲ್ವೆ ಮಾರ್ಗವನ್ನು ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ರಾಜಧಾನಿಯಿಂದ ಕರಾವಳಿ ಭಾಗದ ಮಂಗಳೂರಿಗೆ ಕೂಡ ಇದೇ ರೀತಿ ಚತುಷ್ಪಥ ಮಾರ್ಗ ಅಭಿವೃದ್ಧಿಯನ್ನು ಪರಿಗಣಿಸಲಾಗುವುದು ಅಂಥೇಳಿ ರೈಲ್ವೆ ಖಾತೆ ಸಹಾಯಕ ಸಚಿವರಾದಂಥ ವಿ ಸೋಮಣ್ಣ ಅವರು ಹೇಳಿರುವಂಥ ಹೇಳಿಕೆ ಕೂಡ ನಮಗೆ ಇವತ್ತು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ರಸ್ತೆ ಅಪಘಾತಗಳು ಅತಿ ಹೆಚ್ಚು ಸಂಭವಿಸುವ ಪ್ರಕರಣಗಳ ಪಟ್ಟಿಯಲ್ಲಿ ಬೆಂಗಳೂರು ನಗರ ದೇಶದಲ್ಲಿ 2nd ದೆಹಲಿ 1st ಮಧ್ಯಪ್ರದೇಶ ಜಬಲ್ಪುರ್ 3rd ಇರುವಂಥದ್ದು. ಸೊ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು 2024 ಮಾಹಿತಿಯನ್ನು ಹಂಚಿಕೊಂಡಿದೆ. ಸೊ ಈ ಮೂಲಕವಾಗಿ ಬೆಂಗಳೂರು 2nd ಭಾರತದಲ್ಲೇ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಸಿಕ್ಕಿರುವಂಥದ್ದು. ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಕಂಪಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನೆ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೇನೆ. ಸೊ ಒಂದು ಹೊಸ ಸಿನಿಮಾ, ಕನ್ನಡ ಸಿನಿಮಾ ಬರ್ತಾ ಇದೆ. ಸಿನಿಮಾದ ಹೆಸರು ಏನು ಅಂತ ಹೇಳಿದ್ರೆ ಕರಾವಳಿ ಅಂತ ಹೇಳಿ. ಕರಾವಳಿಯಲ್ಲಿ ಪ್ರಜ್ವಲ್ ದೇವರಾಜ್ ಅವರು, ಹಾಗೆಯೇ ರಾಜ್ ಬಿ ಶೆಟ್ಟಿ ಅವರು

ಸಿನಿಮಾದಲ್ಲಿ ಇದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಸ್ಟಾರ್ಗಳೆಲ್ಲ ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಸಂಪದ ಅವರು, ರಮೇಶ್ ಇಂದಿರಾ ಅವರು, ಹಾಗೆಯೇ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಅಭಿನಯ ಮಾಡ್ತಾ ಇರುವಂಥ ಸಿನಿಮಾ ಇದು. ಸೊ ತಾನೆ ಡೈರೆಕ್ಟರ್ ಹೇಳಿದರು, ಒಂದು ಸಾಂಗ್ ಇದೆ, ಇದನ್ನು ನೀವು ರೇಡಿಯೋದಲ್ಲಿ ಪ್ಲೇ ಮಾಡಿ ಸಿನಿಮಾದ ಬಗ್ಗೆ ಒಂದಿಷ್ಟು ಏನು ಎಲ್ಲ ನಮ್ಮ ಕೇಳುಗರಿಗೆ ತಿಳಿಸಿ ಅಂತಕ್ಕೋಸ್ಕರ ಎರಡು ಸಾಂಗ್ಗಳನ್ನು ಪ್ಲೇ ನಮಗೆ ಕೊಟ್ಟಿದ್ದಾರೆ. ಆ ಸಾಂಗನ್ನು ನಿಮಗೋಸ್ಕರ ಇವತ್ತು ಪ್ಲೇ ಮಾಡ್ತಾ ಇದ್ದೀನಿ. ಕರಾವಳಿ ಸಿನಿಮಾದ ಹಾಡು ಇದು, July 26 ಥಿಯೇಟ್ರಲ್ಲಿ ಬರ್ತಾ ಇದೆ ಈ ಸಿನಿಮಾ, ಆಯಿತಾ? ಸೊ ಯಾರಿಗಾದರೂ ಹೋಗಿ ನೋಡಲಿಕ್ಕಿದ್ರೆ ನೋಡ್ಬೋದು. ಹಾಗೆಯೇ ಈ ಹಾಡನ್ನು ನಿಮ್ಗೆ ಇಷ್ಟ ಆದರೆ ಒಲವಿನ ಹಾಡಲ್ಲಿ ಕೂಡ ಈ ಸಾಂಗನ್ನು ರಿಕ್ವೆಸ್ಟ್ ಮಾಡ್ಬೋದು. ಕರಾವಳಿ ಸಿನಿಮಾದ ಬಾ ಕರಾವಳಿಗೆ ಈ ಹಾಡು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಹಾಡು ಕೇಳಿ ಒಮ್ಮೆ, ಸೊ ಹೇಗಿದೆ ಅಂತ ನೋಡಿ. ಓಕೆ.

ಎಸ್, ಕರಾವಳಿ ಸಿನಿಮಾದ ಒಂದು ಲವ್ಲಿ ಟ್ರ್ಯಾಕನ್ನು ಕೇಳಿದಿರಿ ಅಲ್ವಾ. ಸೊ ಇನ್ನೊಂದು ಹಾಡು ಕೂಡ ಇದೆ, ಗುಮ್ಮ ಅಂತ ಹೇಳಿ. ಸೊ ಅದನ್ನು ಕೂಡ ಈಗ ನಾನು ನೆಕ್ಸ್ಟ್ ಪ್ಲೇ ಮಾಡ್ತೇನೆ, ಕೇಳಿ ಹಾಡು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೆ. ನಿಮ್ಗೆ ಇಷ್ಟ ಆದರೆ ಮುಂದಿನ ಹೊಲವಿನ ಹಾಡು ಕಾರ್ಯಕ್ರಮಗಳು ಈ ಹಾಡನ್ನು ನೀವು ಕೇಳ್ಬೋದು ಅನ್ನೋದನ್ನು ಕೂಡ ನಿಮ್ಮಲ್ಲಿ ಹೇಳ್ತಾ, ಮಳೆಗಾಲದ ಸಂದರ್ಭ ಜಿಲ್ಲಾಡಳಿತ ಕೂಡ ಬೇರೆ ಬೇರೆ ಪ್ರಕಟಣೆಗಳನ್ನು ಹೊರಡಿಸಿದೆ. ಜಿಲ್ಲಾಡಳಿತ ಹೇಳ್ತಾ ಇದೆ, ನೀರಿನ ಏನು ಸೆಲೆಗಳು ಇರುವಂತಹ ಪ್ರದೇಶಗಳು, ನದಿಗಳು, ಏನು ಹೊಳ್ಳ ಕೊಳ್ಳಗಳ ಬದಿಗೆ ಹೋಗುವಂಥದ್ದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ, ನೀರಿನಿಂದ ನೀರಿನ ಏನು ಬೇರೆ ಬೇರೆ ಆಗುವ ತೊಂದರೆಗಳಿಂದ ನಿಮ್ಮನ್ನು ನೀವು ಕಾಯ್ದಿರಿಸಿಕೊಳ್ಳಿ, ಆರೋಗ್ಯದ ಮೇಲೆ ಕೂಡ ಗಮನ ಇರಲಿ. ಅದ್ರ ಜೊತೆಗೆ ರಸ್ತೆ ಅಪಘಾತಗಳ ಬಗ್ಗೆ ಕೂಡ ಆದಷ್ಟು ಏನು ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ಬೇರೆ ಬೇರೆ ರೀತಿಯ ಅಪಘಾತಗಳು ಈ ಒಂದು ಮಳೆಯ ಸಂದರ್ಭಗಳಲ್ಲಿ ನಡೆಯುತ್ತದೆ. ಎಲ್ಲ ಕಾರಣಗಳಿಂದಾಗಿ ನಮ್ಮನ್ನು ನಾವು ಜಾಗೃತರಾಗಿಟ್ಕೊಳ್ಳೋದು, ಹಾಗೆಯೇ ಮೀನುಗಾರರು ಕೂಡ ಈ ಬಗ್ಗೆ ಜಾಗೃತಿಯನ್ನು ವಹಿಸುವಂಥದ್ದು. ಏನಾದರೂ ಅಂಥ ಸಮಸ್ಯೆಗಳು ಬಂದರೆ ಆಪತ್ತು ನಿರ್ವಹಣಾ ತಂಡ ಅನ್ನೋದು ಇದೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಹಾಗೆಯೇ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಒಂದು ತಂಡ ಇದೆ, ಅವರಿಗೆ ನೀವು ಹೇಳ್ಬೋದು. ಆ ಮೂಲಕವಾಗಿ ನೀವು ಕೂಡ ಬೇರೆಯವರು ಕೂಡ ಸಹಾಯ ಮಾಡೋದ್ರ ಜೊತೆಗೆ ಅವರ ಒಂದು ಸದುಪಯೋಗವನ್ನು ಕೂಡ ಪಡ್ಕೊಳ್ಬೋದು ಅನ್ನೋದನ್ನು ಜಿಲ್ಲಾಡಳಿತ ಹೇಳ್ತಾ ಇದೆ. ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳೋಣ ಅನ್ನೋದನ್ನು ಹೇಳ್ತಾ ಒಂದು ಸಾಂಗನ್ನು ಈಗ ತಾನೇ ನೀವು ಕೇಳ್ತಾ ಬಂದ್ರಿ, ಕರಾವಳಿ ಸಿನಿಮಾದ ಹಾಡನ್ನು. ಸೊ ಮತ್ತೊಂದು ಹಾಡು ಕೂಡ ಅದೇ ಸಿನಿಮಾದಲ್ಲಿ ಇದೆ. ಸೊ ಆ ಹಾಡನ್ನು ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾನೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ಮುದ್ದುಗುಮ್ಮ ಚೆನ್ನಾಗಿದಲ್ವಾ ಹಾಡು? ಕರಾವಳಿ ಸಿನಿಮಾದ ಹಾಡು. ಈಗ ತಾನೇ ಇನ್ನಷ್ಟೇ ಸಿನಿಮಾ ರಿಲೀಸ್ ಆಗಬೇಕು, ಜುಲೈ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗಳಲ್ಲಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತಂತೂ ನಾನು ಸ್ವಲ್ಪ ರೇಡಿಯೋ ಸಂಜೆನ ಬೇಗ ಮುಗಿಸ್ತಾ ಇದ್ದೀನಿ. ಅನೇಕ ಜನ ವಾಟ್ಸಪ್ ಮಾಡಿದಿರಿ, ಕಾಲನ್ನು ಕೂಡ ಮಾಡಿ ಮಾತಾಡಿದಿರಿ, ನಿಮಗೆಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೇನೆ. ನಾನು ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಸಿಗ್ತೇನೆ, ಒಂದಿಷ್ಟು ಪ್ರಶ್ನೆಗಳನ್ನ ಹಿಡ್ಕೊಂಡು ಬರ್ತೇನೆ. ನಾಳೆ ತುಂಬ ಮಾತಾಡುವ ಅಂತ ಹೇಳ್ತಾ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ. ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ, ಟಾಟಾ, ಟೇಕ್ ಕೇರ್, ಬಾಯ್.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: നിഖിൽക്കേനും തുപ്പനി റേഡിയോ സാരംഗ് 107.8 FM ഇന്നത്തെ തുളു പ്രസാരകു നിഖിലേക്ക് മാത്രികല മോഹിതഞ്ചി സൊൽമെലു ഇനിത്തെ ഈ കാര്യക്രമട് ഡോക്ടർ ദേവദാസ് കാപ്പിക്കാട് അർണ കത്തെ സംഭാഷണെ ഗീതാരചനെ ഹിന്നല ഗായന അഞ്ചനെ നിർദ്ദേശനത തുളുനാടക
1: കാസ് ഓൽ ദീപർ
0: നടപ്പാത് കൊർപ്പിനക്കലു ചാപ്പർക്ക തണ്ടത കലാവിതര് കൃപ്പെ ഡോക്ടർ ദേവദാസ് കാപ്പിക്കാട് ചാപ്പർക്ക തണ്ട
1: കാസ് ഓൽ ദീപര് നാടകദ
2: ಕೆಂಪು ಕೆಂಪುದ ವಸ್ತು
3: ಹಿಮೋಗ್ಲೋಬಿನ್ ಕಣ ಜಾಸ್ತಿ ಆಗಿದ್ರೆ ಕೆಂಪು ಕೆಂಪುದ
2: ಕೆಂಪು ಕೆಂಪುದ ಕೆಂಪು ಕೆಂಪುದ ಬಣ್ಣದ ಮಣ್ಣು ತಿಂದ್ರೆ ಬೋಟ್
3: ಮಣ್ಣು
2: ಈ ಕೇರಿಟ್ ಬೀಟ್ರೂಟ್ ಬಚ್ಚಂಗ ಬಚ್ಚಂಗ ಕೇರಿಟ ಬೀಟ್ರೂಟ್
4: ಮುಂಚಿ ಕೆಂಪು ತಿನ್ನಾಡ
2: ಮುಂಚಿ ಮುಂಚಿ ಈ ತಿನ್ನ ನಿಕ್ಕಿ ಹಿಮೋಗ್ಲು ಕಣ ನಿನ್ನ ಕಮ್ಮಿ ತಾನೆ ನಿನ್ನ ಜಾಸ್ತಿ ಇಲ್ಲ
4: ಎಂಡ ಪ್ಲಾಸ್ಮಾ ಹೈಯೆಸ್ಟ್ ಆದ್ರು
2: ನಿನ್ನ ಹಿಮೋಗ್ಲೋಬಿನ್ ಕಮ್ಮಿ ತುಪ್ಪಣಿ ನಿನ್ನ ಜಾಸ್ತಿ ತುಪ್ಪಣಿ ನಿನ್ನ ಪ್ಲಾಸ್ಮಾ ಬಂದ್ಬಿಡಿ ಕಣೆ ಕಣ್ಣು ಏನ್ ಬಂದ್ಬಿಡು ಅಂತ ಮಾತ್ರ ಇಂಥ ಕಮ್ಮಿ ಇಲ್ಲ
4: ಕಮ್ಮಿ
2: ಏನ್ ಮರೆ ಇಂಚಿನ ಆನಂದ ತುಪ್ಪಣಿ ಮರ
4: ಇಂಚಿನ ಮಜ್ಜಿನ ತುಯಾರ ಮರಲ
2: ಎಲ್ಲ ಸಂಗಡಿ ಮರ
4: ಸಂಗಡಿ
2: ತುಪ್ಪಿಗೆ
4: ಐಶ್ವರ್ಯ ಕೆಂಪು ಎಂಬುದ ತಿಂದ್ರೆ ಮಂಡೆತ್ತ ಹಿಮೋಗ್ಲೋಬಿನ್ ಜಾಸ್ತಿ ಆರೆ ಆಯ್ತ ಅಂಗಿ ಕೆಂಪು ತಿನ್ಲಿ ತಿನ್ಲೆ ಹಿಮೋಗ್ಲೋಬಿನ್ ಕಂಡವಟ
2: ಸರಿ ಸರಿ
3: ಇಸ್ತಿರದ ಕಾಸಿ ಎತ್ತು ಬಂದಕ್ಕೆ ಏನತ್ತ
2: ಇಸ್ತ್ರಿ ಬಾಡಿ ಇಸ್ತ್ರಿ ಬಾಡ್ದಲ್ಲಿ ಕುಂಟಲಿ ಕೊಡುತ್ತೆ
4: ಹಿಮೋಗ್ಲೋಬಿನ್ ಜಾಸ್ತಿ ಆದ್ರೆ ಕೆಂಪುದ ಅಂಗಿ ಇಲ್ಲ
2: ಈ ಬಣ್ಣದೈತೆ ಕೆಂಪು ಕೆಂಪುದ ಅಂಗಿನೇ ತಿನ್ನ ಬಣ್ಣತ್ತ ಆರು ಕೆಂಪುದ ಅಂಗಿ ತಿನ್ನಡ ನಿನ್ನ ಪ್ಲಾಸ್ಟ ಬಂದ್ಬಿಡ ನಿನ್ನ ಕಮ್ಮಿ ಉಣ್ಣತ ನಿನ್ನ ಕೆಂಪುದ ಚಟ್ನಿ
4: ಒಂದು ದಿನ ಪ್ರಾಕ್ಟೀಸ್ ಬರ್ಬೇಕು ಗೊತ್ತುಂಡೆ ದಾನಿ ಒಂದು ದಿನ ಮಲ್ಲ ರೋಲ್ ದೇತೊಂದೆ ಗೊತ್ತುಂಡೆ
2: ಕೊಡ್ತೀನಿ
4: ದಾಸ ಬಣ್ಣಿ ಒಂದು ಮರ್ಯಾದೆ ಇಡು ಪ್ರಾಕ್ಟೀಸ್ ಬರ್ತಂಡ ಓರಿ ಎಂಚಿನ
3: ಅವರು ಮಾಸ್ಕ್ ಸಾಕೊಂಡಿಲ್ಲ ಪ್ರಾಕ್ಟೀಸ್ ಮಾತಿರ್ಲಿ ಬೆರಡಿಗೆ
4: ಮತ್ತೆ ಮಾತ ಇಂಚಿನ ನಾರಾಯಣ ಬಲಪದವು ಡೈರೆಕ್ಷನ್ ಅತ್ತ ಅಂಚೆ ಅದು ಮಾತ ಇಂಚಿನೇ ಅದು ಪೋತ ವಿಲಾಲ್ ಅಂಚಿನೇ ಪೋಪಿನಿ ಗೊತ್ತಿಲ್ಲ ವಿಲಾಲ್ ಅಂಚಿನೇ ಹೊರ್ದ ಹೊರ್ದ ಇಬ್ಬರ ಪ್ರಾಕ್ಟೀಸ್ ಹೋಗ್ಬಿಡಿ ಏ ಮೋನ ಬಲಯ
2: ಹೆಚ್ಚಿನ ಮರ್ಲೆ ಮರೆಯ ನಾಟಕ ನಾಟಕ ಬರೀತೀನಿ ಈ ನಮ್ನೆ ಮರಳು ಕಟ್ಟಿರ ನಾಟಕದ ಕಲಾವಿದರು ಏತು ಮರಳು ಕಟ್ಟಿರ ಮರ ತುಲ ಅಲಚಿ
3: ಏನು
2: ಕೋತಿನಿ ಪ್ರತಿಯೊಂದು ಮರಳಿರ್ಲಿ ಕದಲಿ
3: ಆಯ್ನ
2: ಅವನು ಮೀನ ಅವಸ್ಥೆ ಮಿನಿಕೇಂಡ ಚಿಕ್ಕ ಆ ಪುಣ್ಣು ಬಲಪದ
3: ಡೈರೆಕ್ಷನ್
2: ಹೊಟ್ಟೆಲ್ಲ ಅಂಚನೆ ಇಂಚ ಒಂದು ಕಿಸೆ ಕಿಂಚೆ ಕೈ ಪಾಡ್ದು ಆ ಬಲೆ ಬಲೆ ಗಿರಕ್ಕೆ ನಿಕ್ಲಿಕ್ಕೆ ಜಾತಿ ಕೊಡು ಚಿಕ್ಕ ಪುಟ್ಟ ಬಿಡ ಅತ್ತಿ
3: ನಮಸ್ತೆ ನಮಸ್ತೆ ನಮಸ್ತೆ ಬಲೆ ಬಲೆ
4: ಮುರಾಣಿ ಬರ ಏನಿದೆ ಬದಲಿತ್ತೆ ಈ ಇಚ್ಚಂಡ ಮುರಾರಿ ವರ ಯಾನೀಗ ಬತ್ತದಿತ್ತೆ ಈ ಇಚ್ಚಾಣ ಪಂಡೆ
3: ಬೇಟೆ
4: ಇನ್ನ ಮಿಸಸ್ ಇತ್ತೇರಿ
3: ದಲಾಂಡ ಪಂಡ
4: ಹಂಗಪ್ಪ ಪಂಡೆ ಈ ಇದೇ ಹೋದರೆ ಈ ಬಂದೇ ಕುಲ್ಲುದೇ ಪಂಡೆ ಯಾರು ಕುಡವರ ಬರ್ತ ಪಂಡಿ ಯಾರು ಪೋಯ
3: ಅಂದೆ ಇಂಜಿನಿಯರಿಂಗ್ ಒಂದು ನಿಮಿಷ ಇಂಚು ಬೆಲೆ ಏನು ಗೊತ್ತಣ್ಣ
2: ಇಜ್ಜಿ
3: ಅವ್ ಕಾವ್ಯ ಡ್ಯಾಡಿ
5: ಎನ್ನ ಮಗಳನ್ನು ನಾಡು ಸತ್ಯ ಪಂಪೆಯ ದಿನೋಡಿದ ದಿನಕ್ಕೆ ಅವನು ಮರಲೇ ಆಗುತ್ತೆ ತಿಕ್ಕೆಡ ಅಡ್ಡ ಪಾತಿರಾದ ಪೇಷನ್ಸ್ ಒಚ್ಚಿ ಪೆಟ್ಟಿ ಸಾರಿ ಯಾರು ಯಾರು ಅಪ್ಸೆಟ್ ಆಗುತ್ತಿಲ್ಲ ಮಗಳ ದಯಪಟ್ಟು ಯಾರು ಎನ್ನು ಮಗಳಿಗೆ ಭಾರಿ ಮೋಕೆ ಸಾಧ್ಯ
3: ಏತಂಡ್ಲ ಏತಂಡ್ಲ ಇನ್ನ ಮಗಳತ್ತ
5: ಆರೆನ್ನ ಮಗಳತ್ತೆ ಶೀಸ್ ನಾಟ್ ಮೈ ಡಾಟರ್ ಯು ನೋ ಶೀಸ್ ನಾಟ್ ಮೈ ಡಾಟರ್ ಎಕ್ಕಿ ಊರಡಿತಿನ ಮರ್ಯಾದಿನ ಮಣ್ಣು ಪಾಲ್ಪಾಸ್ತಾನೆ ನಾ ಜನ ಕೈ ತೋಜ ಅದನ್ನು ತೆಲಿಪ್ಲೇಕ ಮಾಸ್ತಾನೆ ನೋ ಶೀಸ್ ನಾಟ್ ಮೈ ಡಾಟರ್ ಯು ನೋ ಶೀಸ್ ನಾಟ್ ಮೈ ಡಾಟರ್
3: ಜೋಕುಲು ಜೋಕುಲಾಟಿಗೆ
5: ಜೋಕುಲಾಟಿಗೆ ಹಚ್ಚಿ ದಾಮೋದರ ಅಹಂಕಾರ
3: ಒಂದು ವೇಳೆ ಆಕುಲು ಇರಲಿಲ್ಲ ಮದ್ವೆ
5: ನೋ ಐ ವಿಲ್ ಶೂಟ್ ದಮ್ ಡೆಫಿನೆಟ್ಲಿ ಓ ಸಾರಿ ಸಾರಿ ದಾಮೋದರ ಯಾನಂತೆ ಅಪ್ಸೆಟ್ ಆದಿಲ್ಲ ಓಕೆ ಯಾಕೆ ಬರ್ತೇನೆ ಅಂತ
6: ನಾನು ಕುಲೋನಿನಿ
7: ಜಲಜನ ಜಲಜನ ಆ ಉದ್ದಲಂಗ ಪಲ ಪಲ ಮಿನುಕುಲು
8: ಏನು ನರ್ಸಣ್ಣ
9: ಸನ್ನಿ ಬಂದ ಕಾವ್ಯ ಕವನ ಬಾರಿ ಶೋಕ
8: ಸನ್ನಿ ತೆಗೆ ಸನ್ನಿ ಮಿಡಿದು ಬೇರೆ
9: ಕುಕ್ಕು ಮೋಹನ
8: ಏನು ಕುಕ್ಕು ಮೋಹನ ಏನು ಕುಕ್ಕ
7: ಕುಕ್ಕು
8: ಅನ್ನ
7: ಕುಕ್ಕೊಂದು ಪಣ್ಣಗ ಗೋಂಕುದ ನೆನಪು
8: ಗೋಂಕುದ ಸುನಿನಂತೆ ಮೋನಿಗೆ ಕೊಡಕು
7: ಕೋಣಗ ತಿಕ್ಕುಂಡು ಬೆದುರುದ ಈ ಮನ
8: ಬನ್ನಗ ಬರ್ಪಣು ಭಜನೆ ಮರಣ ಏರಿ ಬೆನ್ನು ಮತ ಈ ಬಂಡ ಈಡ ಅಪಘಾನ ಅಲ್ಲೇ ಎನ್ನ ಅಮ್ಮ ಬತ್ತೀನಿ ಎನ್ನ ಅಜ್ಜ ಬತ್ತೀನಿ ಅಜ್ಜ ಅಲ್ಲೇ ಎನ್ನ ಬತ್ತೀನಿ ಅಜ್ಜ ಏನ್ ಕೇಳ್ಮನಿಂದ ಈ ಏತ ಗಂಟೆ ಪೊಣ್ಣು ಬಾಡು ಬಂದ್ರೆ ಏತಂಟೆ ಪೊಣ್ಣು ಬಾಡು
9: ಬಂದ್ರೆ
8: ಈ ಮಾರ್ನಿ ಕಟ್ಟಿದ ಅದ ಎತ್ತುಡೆ ಪೊಣ್ಣು ಬಾಡು ಬಂದ್ರ ಅಂದ ಈ ಜೀವನ ಪೊಣ್ಣು ಬಾಡು ಬಂದ್ರೆ ಗಣೇಶ ಪೊಣ್ಣು ಬಾಡು ಬಂದ್ರೆ ಸಸಿಂಗಡೆ ಪೊಣ್ಣು ಬಾಡು ಬಂದ್ರೆ ಬರ್ಮಡೆ ಪೊಣ್ಣು ಬಾಡು ಬಂದ್ರೆ ಏತ ಗಂಟೆ ಮಾತ ಪೊಣ್ಣು ಗೋಡು ಗೋಡು ಪಂಡದು ಅತ್ತ ಮಾತ ಪೊಣ್ಣು ಲಂಜದೊಂದು ದಾನೆ ಲೇಡೀಸ್ ಕ್ಲಬ್ ಬಾಡ್ವನ ಎನ್ನ ಮದ್ಮೇಗಿ ಇದಾಗ ಪೊಣ್ಣು ತೂಪಿನ ಬರ್ತಿ ಏನ್ ಕೇಳಿ ಈ ದಾದ ಮಲ್ಪಣ ಒಂದು ಈ ದಾದ ಈ ದಾದ ಮಲ್ಪಣ
7: ಹೆಂಗ ಮಕ್ಕಳು ಡೌಟ್ ಇದು ಸರಿಯಾನೇನು ಮಗಿ
2: మరలు పత్ర పంపుడు
6: ಅಂಕಲ್ ಅದು ಖಂಡಿತ ಬರ ಇಂಚಿನ ಮಲ್ಪಿನ ಪೈತೆ ದಾದಾ ಮಲ್ಪಿನ ನಮ್ಮ ವಿಷಯ ಕಂಪ್ಲೀಟ್.

0: ఓవు పండిందండ ఎల్లనే మొన్న అమ్మ బరుడు పండుగ పండుగపోయినట్ట కావ్యకి కావ్యనైతే ఎల్ల అమ్మ బరుడు
1: పండుగ
0: ఇదే కావ్య అంటే దాదా
1: అనుకున్నాను కావ్యకి అమ్మే
0: కావ్యకితే అమ్మే ఆవిడ
1: కావ్యకితే
0: అమ్మే ఆవిడు
1: అమ్మే ఆపడు
2: ఈ ఫైల్ కొరదు కారణ దిల కావ్య నిన్న డాడీ బతిపోక ఆఫీసుకి జనగడకు గొత్తానదా ఈ మూల గోమటలు కొంతనొచ్చు అట్లీస్ట్ బతిలకే వలే పుల్లే అండర్స్టాండ్
3: వలే పుల్లే నమ వంజే కంపెనీ నమ ఒట్టికే పుల్లు వలే పుల్లే
4: దైవదేవుని అల్ప సాన కట్టాను
3: సాన కట్టారు దరిపెరగారు
4: ఈ పండు దాని మరి మూలు
5: అంది
4: మడికేరత జగన్
0: మేకప్ ఉన్నాగా గుర్తుండి యాన పని పెనికులు నడుకు బాయి పాడు నడుచు
2: పండి
0: పాత్ర వచ్చి టెన్షన్
2: ఉన్నాయి
0: ಕಾಸರಗೋಡು
5: ಕಾಸರಗೋಡು ಮತ್ತೆ
0: ವಿಷಯ ಗೊತ್ತಾಯ್ರೆ ನಮೈತೆ ಹನುಮಂತ ಬರ್ತಾ ಇದ್ದ ಗೊತ್ತಾಯ್ತು ಕೊಂಚ ಮತ್ತೆ ಐದು ಬಕ್ಕ
5: ಬಲಪದ ಒಂದೇ ಪೆಟ್ಟಿಗೆ
0: ಎಡಪದ ನಡುಕು ಬಾಯಿ ಪಡೋದು ಬಾಡೇ ಮಾಸ್ತೇ
5: ಮೋಹನ
0: ಪುದರಿ ಈ ಜನದೇ ಜನ ಮೋಹನ ಪುದೇ ಮೋನೆ ಫಲ್ಪಾರ ಅಂಜನೆ ಫಲ್ಪಾರ
6: ಅಲ್ಲಿ ಮರ ಪತ್ತಿನ ಮರಿ ಯಾಂದ್ರೆ ಇಪ್ಪಿಡ ಮರ ಪತ್ತಿನ ಹಿಂಸೆ ಚಿತ್ರ ಹಿಂಸೆ
0: ಪತ್ತು ನಿಮಿಷ ಹೆಂಚಿನ ಒಂದು ಪೆಂಗ್ವಿನ್ ಸ್ಟೇಟ್ ಪೆಂಗ್ವಿನ್ ಬಂಡುಕೋರ್ನ ಮಾತ ವಿಷಯ ಗೊತ್ತು ಒಂಜಿ ವೇಳೆ ತತ್ತಿ ಪೆಟ್ಟಿಗೆ ಬಂಡುಕೋರ್ನಿಗೆ ತತ್ತಿ ಪೆಟ್ಟಿಗೆ ಶೇಷ
6: ಒಂಜಿ
0: ಕ್ಲೂ
6: ಸೂಚನೆ ತತ್ತಿನ ಸಿಗ್ನಲ್ ಕ್ಲೂ ಓ ಮದರ್ ಇಂಡಿಯಾ ಬತ್ತಿಂಡಿ
0: ಅಮ್ಮ
5: ಕಾವ್ಯನ
0: ಕುಕ್ಕು ಕಾವ್ಯನ ಪಪ್ಪ ಇದೆ
5: ಕಾವ್ಯನ ಅಮ್ಮರಿಂದು
0: ಡ್ಯಾಡಿ
5: ಹಿಂಗೆ ಮಾರಿ ಮುಟ್ಟು ಸಂಬಂಧ
7: ನಮಸ್ಕಾರ
6: ನಮಸ್ತೆ
5: ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ಸರಿ ಸ್ಟೇಟ್ ಗುಲ್ಲು ಕೇರಿ ಹಾಕಿ
6: ಸರಿ ಸರಿ ಅಲ್ಲ ನಮಸ್ಕಾರ ಸರಿ
7: ಈರ್ನ ಪುದರ್ ಈರ್ನ ಪುದರ್
6: ಜಗನ್ನಾಥ ಜಗನ್ನಾಥ ಅವನಿ ನಾತ ಬತ್ತಿನ
0: ಗೆಡ್ಡೆ ಗೊತ್ತಾಗ್ತದೆ ತುಂಬಾಡೆ
7: ಈರ್ನ ಊರು
6: ಕಾಸರಗೋಡು ಮಡಿಕೇರಿ ಕಾಸರಗೋಡು
0: ಕಾಸರಗೋಡು ಮಾತ
6: ತಿರ್ಗೊಂದು ಸಾವು ಪತ್ತುಲು ಮನೆ
5: ತಿರ್ಗೊಂದು
6: ತಿರ್ಗೊಂದತ್ತೆ ಮುಕ್ಕಳು ಮತ್ತೆ ತಿರ್ಗೊಂದು ಮುಕ್ಕಳು ತಿರ್ಗ ಏನು
0: ಬತ್ತೆ
7: ಇರು ದಾದ ಮಂತಂದಿಲ್ಲ
6: ಯಾನ ಕುಕ್ಕ ಅದಂತೆ ಎಂಟು ಕುಕ್ಕದ ಎಸ್ಟೇಟ್ ಉಂಟು ಕುಕ್ಕದ ಎಸ್ಟೇಟ್ ಉಂಡು ಕೋಂಕದ ಎಸ್ಟೇಟ್ ಉಂಡು ಮಗ ಇಂಚಿನ ಮತ್ತೆ ಉಂಡು ಈಗ ಕಂಡುಬಟ್ಟೆ ಉಂಡು ಬಾರ್ ಉಂಡು ಅವು ಉಂಡು ಇಂದ ಉಂಡು ನೆಚ್ಚಿರು ಆನಂದ ಬಾರ ನನಗೆ ಏನು
5: ಆಯ್ತಾ
0: ಅದು ಬಾಡು
7: ಈರ್ನ ಮಿಸಸ್
6: ಮಿಸ್ ಇಂತಿರ ಮೇ
7: ಜಗತ್ತು ಬರ್ತಿ ಮಿಸ್ ಅಂತ
0: ಮಿಸಸ್ ಕೊಡಿ ಜಗನಾದರೆ
6: ಮಿಸಸ್ ಮಿಸಸ್
0: ಮಿಸಸ್ ನಿಮ್ಮ ಶ್ರೀಮತಿ ಶ್ರೀಮತಿ
5: ಬಾರಿ ಬಾರಿ
6: ಗೊತ್ತೇನೆ ಗೊತ್ತೇನೆ ಮಿಸಸ್ ಅಲ್ಲಿ ಅಲ್ಲ ಅವಸ್ಥೆ ಪಡೆದ ಪ್ರಯೋಜನ ಜಮ್ಮೆ ಅಲ್ಲ ಅವಸ್ಥೆ ಪಡೆದ ಪ್ರಯೋಜನ ಪಾಪ ಮಲ್ಲ ಅವಸ್ಥೆ ಆಲ ನುಪ್ಪು ತೇಪುಣು ಬಿಟ್ಬಿಡು ನುಪ್ಪು ತೇಪುಣು ಬಿಟ್ಬಿಡು ನುಪ್ಪು ತೇಪುಣು ಬಿಟ್ಬಿಡು ಬಗ್ಗ ಯಾನೇ ಉಂಡ್ಬಿಡು ಅಡಮುಟ ಅವಸ್ಥೆ ಬಂದು ಪಾಡ್ದಲೆ ಈತ ಮಾತ ಆಯ್ನ ಕಾರಣ ಏನು ಮೂಲಂತ ಮುಡಿನಿಯ
0: ఆయన విషయ కరిది పోయిన విషయ నమ్మ దుంపై
7: సరే విషయం
6: బర్తనా
7: ఈర్న మగలే ఏ మగ కొరలే
0: என்ன
7: மகக்கு யான் கேன் பதி குரல்லையா
6: தானே குரந்த கேளு குறிப்பிடு தானே குரந்த தானே என்ன குறிப்பிடு என்ன
7: என்ன மகக்கு கல்பாற 10 லட்சம்
6: ಎಸ್ಟೇಟ್ ಮಾತು ಉಂಟು ಅಂದ್ರೆ ದಾಳಿ ಮೇಲೆ ತೋಟ ಮಾತೆ ಉಂಟು ಹೆಚ್ಚಿನ ಮರೆ ಒಂದು ಪುಸ್ತಕ
8: ಬಂದಾಗ ಬಂದ್ರೆ ಇತ್ತು ಮಾರಿ ಈ ಮಾತು ಇತ್ತಿಲ್ಲ ಸ್ಕ್ರಿಪ್ಟೆಡ್
9: ಈತ ಮಾತು ಎಂಚ ಮಲ್ತಾರೆ ಈತ ಮಾತು ಎಂಚ ಮಲ್ತಾರೆ
8: ನಾನು ಮಂತ್ರಿ ಅಂತ ಮುಗಿದು ಮಂತು ಕರೀರಿ ಮಂತಂದು ಕೊಯ್ನೆ
9: ಇರ್ನ ಪುದಾರ ಹೆಂಚಿನ
8: ಮೇಲೆ ಮೇಲೆ ಕೈ ಬರ ಹೆಚ್ಚು ಮಾರಿ ಮೀತ್ ಮೀತರ ಇದೆ
9: ಜಗನ್ನಾಥ
8: ಎಲ್ಲ ಕುದರ ಸೇಮ್ ಟಿ

0: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ಐನ್ನೆಗ್ಗೆ ಕೇಂಡರ್ ನಡಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಎಗ್ಗೆ ಎಲ್ಲದ ತುಳು ಪ್ರಸಾರಡು
1: ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: रेडियो सारंग 107.8 FM।
1: नमस्कार, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM। ಇದು ಬಣ್ಣ ಬಣ್ಣದ ಬದುಕು। ಇತ್ತೀಚೆಗೆ ನಿನಾದ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಯಾದವ್ ದೇವಾಡಿಗ ಇವರ ಮಾತುಗಳನ್ನು ಕೇಳ್ತಾ ಬರೋಣ।
2: ಎಲ್ಲ ಆತ್ಮೀಯರೇ ಹಾಗೂ ಮುಂದುಗಡೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳು, ಡಾಕ್ಟರ್ ಸಂಕಮ್ಮರವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೆ ಅದೊಂದು ವಿಶೇಷವಾದ ಕಾರ್ಯಕ್ರಮ। ನಾವು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಈ ಥರದ ಒಂದು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ। ಹೆಚ್ಚಾಗಿ ಹೋಗಿ ಸಂಪ್ರದಾಯಬದ್ಧವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರುವಂತಹ ರೀತಿ, ಆದರೆ ಇಲ್ಲಿ ಜಾನಪದ ಮತ್ತು ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ಯಾವ ಥರ ಮಕ್ಕಳನ್ನು ಬೆಳೆಸಬೇಕು, ಅದೇ ಥರ ಯಾವ ಥರ ಅವರನ್ನು ಜಾನಪದ ಕಲೆಗಳ ಬಗ್ಗೆ, ಜಾನಪದ ಕ್ರೀಡೆಗಳ ಬಗ್ಗೆ, ಅಲ್ಲದೆ ಕೃಷಿ ಕೆಲಸಗಳ ಬಗ್ಗೆ, ಕೃಷಿಯ ಬಗ್ಗೆ ಅವರಿಗೆ ಯಾವ ರೀತಿ ಅನುಭವವನ್ನು ಕೊಡಬೇಕು ಎಂಬ ರೀತಿಯಲ್ಲಿ ವೈವಿಧ್ಯಮಯವಾಗಿ ಹಲವಾರು ಕಾರ್ಯಕ್ರಮಗಳನ್ನು ವರ್ಷ ಇಡೀ ಮಾಡ್ತಾ ಇರ್ತಾರೆ। ಇವತ್ತಿನ ಕಾರ್ಯಕ್ರಮ ಇನ್ನೂ ಸ್ವಲ್ಪ ವಿಶೇಷವಾಗಿ ಆಗಿದೆ। ನಿನಾದನ ನೆನಪಿನೊಂದಿಗೆ ಒಂದು ಕಾರ್ಯಕ್ರಮ, ತುಂಬ ಚೆನ್ನಾಗಿ ಹೇಳಿದ್ರು ಅವರು, ಜಾತಸ್ಯ ಮರಣಂ ಧ್ರುವಂ। ನಾವು ನಿತ್ಯ ಬೆಳಿಗ್ಗೆ ಇದನ್ನೇ ಹೇಳ್ತಾ ಇರ್ತೇವೆ, ಜಾತಸ್ಯ ಮರಣಂ ಧ್ರುವಂ ಅಂತ। ಹುಟ್ಟಿದಂತಹ ಪ್ರತಿಯೊಂದು ಜೀವಿ ಕೂಡ ಈ ಪ್ರಪಂಚದಿಂದ, ಈ ಭೂಮಿಯಿಂದ ತೆರಳೇಬೇಕು, ಇಲ್ಲಿ ಯಾರೂ ದೀರ್ಘವಾಗಿ ಉಳಿಯುವ ಹಾಗಿಲ್ಲ। ಎಷ್ಟು ಸಮಯ ಇರ್ತೇವೆ ಅಂತ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಜೀವಿ, ಯಾವುದೇ ಜೀವ ಇರಲಿ, ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಹೋಗಬೇಕಾದ್ದು ಅದು ದೈವ ನಿಯಮ। ಆದರೆ ಅವರು ಹೇಳಿದ ಹಾಗೆ ನಾವು ಎಷ್ಟು ದಿನ ಇರ್ತೇವೆ ಎಂಬುದು ಮುಖ್ಯ ಅಲ್ಲ, ಯಾವ ರೀತಿ ನಮ್ಮ ನೆನಪನ್ನು ಬಿಟ್ಟು ಹೋಗ್ತೇವೆ ಅದು ಮುಖ್ಯ। ಆ ನೆನಪನ್ನು ಬಿಟ್ಟು ಹೋಗಲಿಕ್ಕೆ ನಾವು ಯಾವ ರೀತಿ ನಡ್ಕೊಳ್ತಾ ಇರ್ತೇವೆ, ನಾವು ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸ್ತೇವೆ ಅದು ಕೂಡ ಮುಖ್ಯ। ಎಲ್ಲವೂ ಋಣಾನುಬಂಧ, ಎಲ್ಲವೂ ಈ ಎಲ್ಲ ಸಂಬಂಧಗಳು ಯಾವುದೋ ಒಂದು ರೀತಿಯ ಕ್ಯಾಲ್ಕುಲೇಷನ್ ಹಾಗೆ, ಒಂದು ಲೆಕ್ಕಾಚಾರದ ಹಾಗೆ ನಡೀತಾ ಇರ್ತದೆ ಅಷ್ಟೆ, ಯಾವುದು ಕೂಡ ಶಾಶ್ವತ ಅಲ್ಲ। ಆದರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ನಾವು ಹಲವಾರು ವಿಷಯಗಳನ್ನು ಜೀವನದ ಬಗ್ಗೆ ತಿಳಿಲಿಕ್ಕಿದೆ। ಮಂಡ್ಯದಲ್ಲಿ ಬಹುಶಃ ನಾವು ಮೊದಲು ಕೂಡ ಈ ಕಾರ್ಯಕ್ರಮಗಳಲ್ಲಿ ಹೇಳಿರ್ಬೋದು, ಮಂಡ್ಯದಲ್ಲಿ ಒಂದು ಕಡೆ ಇಬ್ಬರು ಸ್ನೇಹಿತರು ತುಂಬ ಅನೋನ್ಯವಾಗಿದ್ದರಂತೆ। ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ತನ್ನ ಮನೆಗೆ ಒಂದಿನ ಕರೀತಾನೆ। ಆ ಸ್ನೇಹಿತ ಅಲ್ಲಿಗೆ ಹೋಗಿ ಆ ಮನೆಯಲ್ಲಿ ಅವನ ತಾಯಿ ರಾಗಿ ಮುದ್ದೆ ಮಾಡಿದ್ರಂತೆ। ಆ ರಾಗಿ ಮುದ್ದೆಯನ್ನು ತಿನ್ನುವಾಗ ಗಂಟಲಿನಲ್ಲಿ ಸಿಕ್ಕಿಕೊಂಡ ಹಾಗೆ ಆಯ್ತು ಅವನಿಗೆ, ಹಾಗೆ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರು। ನೀರು ಕೇಳುವಾಗ ಅಲ್ಲಿ ಹತ್ತಿರದಲ್ಲಿ ನೀರಿಲ್ಲ, ಮನೆಯಲ್ಲಿ ನೀರಿಲ್ಲ, ಅಂತಹ ಪರಿಸ್ಥಿತಿ, ಎಲ್ಲಿ ಹುಡುಕಿದ್ರು ನೀರು ಸಿಗಲಿಲ್ಲ। ಕೊನೆಗೆ ಸ್ವಲ್ಪ ಹಾಲು ತಂದು ಕೊಟ್ಟರಂತೆ ಅವ ಸಾವರಿಸಿಕೊಂಡು ಅದನ್ನು ನುಂಗಿದ। ಆಮೇಲೆ ಅವ ಕೇಳ್ತಾನೆ, ಇಲ್ಲಿ ಯಾಕೆ ಈ ಥರ ನೀರು ಕೇಳಿದರೆ ನೀರೇ ಇಲ್ಲ ಮನೆಯಲ್ಲಿ, ಅಂತಹ ಪರಿಸ್ಥಿತಿ ಯಾಕೆ ಅಂತ। ಈ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೀರಿನ ಸಮಸ್ಯೆ, ಟ್ಯಾಂಕರ್ನಲ್ಲಿ ತಂದು ಕೊಟ್ಟರೆ ಒಂದೆರಡು ದಿನ ಸ್ವಲ್ಪ ಸ್ವಲ್ಪ ನಾವು ಉಪಯೋಗಿಸ್ತೇವೆ, ಮತ್ತೆ ಟ್ಯಾಂಕರಲ್ಲಿ ಬರೆದಿದ್ರೆ ನೀರು ಇರುವುದಿಲ್ಲ, ಇದು ನಮ್ಮ ಇಲ್ಲಿಯ ನಿತ್ಯ ಜೀವನ ಆಗಿ ಹೋಗಿದೆ ಅಂತ ಹೇಳ್ತಾರೆ ಆ ಹುಡುಗ। ಇವತ್ತು ಹೇಗೆ ಇಲ್ಲಿ ಒಂದು ಹಠಯೋಗವನ್ನು ನಾವು ನೋಡಿದ್ದೇವೆ, ಇದು ಹಠಯೋಗ ನಿಜವಾಗಿ। ಆ ಮಕ್ಕಳು ಮೇಲೆ ಮೇಲೆ ಬಿದ್ದು ಆ ಒಂದು ತೆಂಗಿನಕಾಯಿಗಾಗಿ ಹೋರಾಟ ಮಾಡುವಾಗ ಎಷ್ಟೊಂದು ಖುಷಿ ಆಗ್ತದೆ। ಆ ತೆಂಗಿನಕಾಯಿ ಅಲ್ಲಿ ಮುಖ್ಯ ಅಲ್ಲ, ಆ ಹಠ ಸ್ವಭಾವ, ಆ ಹಠ ಸ್ವಭಾವದಿಂದ ಮಾತ್ರ ನಾವು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ। ಸಂಕಮಾರವರು ತುಂಬ ಚೆನ್ನಾಗಿ ಹೇಳಿದರು, ಆ ಹಠ ಸ್ವಭಾವವನ್ನು ನಾವು ಹಾಗೆ ಬೆಳೆಸಿ

0: ಇಟ್ಕೊಂಡು ಹೋದರೆ ಖಂಡಿತವಾಗಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಆ ಹುಡುಗ ಆವತ್ತೇ ಒಂದು ನಿರ್ಧಾರ ಮಾಡ್ತಾನೆ, ಮುಂದಕ್ಕೆ ಬೆಳೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ಮೈಸೂರು ಮಂಡ್ಯಕ್ಕೆ ನೀರನ್ನು ಒದಗಿಸುವಂತಹ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟುವಂತಹ ಒಂದು ದೊಡ್ಡ ಕಾಯಕವನ್ನು ಮಾಡಿದಂಥ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ. ಎಂಥ ಒಂದು ಸೌಭಾಗ್ಯ ನೋಡಿ ನಮ್ಮದು. ಒಂದು ಆ ಸಣ್ಣ ಒಂದು ಘಟನೆ, ಇಲ್ಲಿ ನಡೆಯುವಂತಹ ಈ ಒಂದು ಸಣ್ಣ ಘಟನೆ, ಈ ಒಂದು ಸಣ್ಣ ಆಟ ಜೀವನಕ್ಕೆ ದೊಡ್ಡ ಪಾಠ ಆಗಲಿಕ್ಕೆ ಸಾಧ್ಯ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಪ್ರಪಂಚವನ್ನೇ ಮೆಚ್ಚುವಂತಹ ಒಂದು ವಿಶೇಷವಾದ ಅಣೆಕಟ್ಟು, ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿ ಮಂಡ್ಯ ಮೈಸೂರಿಗೆ ನೀರಿನ ಸಮಸ್ಯೆ ಇಲ್ಲದಂತೆ ಮಾಡಿದಂಥ ಒಂದು ವಿಶೇಷವಾದ ವ್ಯಕ್ತಿತ್ವ. ಕೇವಲ ಒಂದು ಆ ಸಣ್ಣ ಘಟನೆಯಿಂದಾಗಿ ಅವರ ಮನ ಪರಿವರ್ತನೆ ಆಯಿತು, ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೇಲೆ ಬಂದರು, ಆ ಉದ್ದೇಶವನ್ನು ನೆರವೇರಿಸಿದ್ರು, ಅದು ಮುಖ್ಯ. ಇಲ್ಲಿ ನಾವು ಇವತ್ತು ಬಂದಿದ್ದೇವೆ, ಈ ಆಟಗಳು ಎಷ್ಟು ನಮಗೆ ಮನೋರಂಜನೆಯನ್ನು ಕೊಡ್ತವ ಅದರೊಂದಿಗೆ ಅದರ ಹಿಂದೆ ಹಿಂದಿನ ಒಂದು ಯಾವ ಉದ್ದೇಶ ಇದೆ, ಯಾವ ಧ್ಯೇಯ ಇದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋದರೆ, ಆ ಆಟವನ್ನು ಹಿಡ್ಕೊಂಡು ಹೋದರೆ ನಾವು ಜೀವನದಲ್ಲಿ ಖಂಡಿತವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಎರಡು ಪೆನ್ಸಿಲ್ಗಳು, ದೊಡ್ಡ ಪೆನ್ಸಿಲ್ ಸಣ್ಣ ಪೆನ್ಸಿಲ್ಗೆ ಹೇಳ್ತಂತೆ, ಅದು ಕೂಡ ನಿಮಗೆ ಗೊತ್ತಿರ್ಬೋದು. ನಾವು ಇನ್ನೊಬ್ಬರ ಸಹಾಯ ಇಲ್ಲದೆ ನಾವು ಏನನ್ನೂ ಬರೀಲಿಕ್ಕೆ ಆಗುವುದಿಲ್ಲ. ನಮ್ಮ ಹೊರಗಿನ ಕವಚ ಅತಿ ಮುಖ್ಯ ಅಲ್ಲ, ಒಳಗಿರುವಂಥ ಸೀಸದಿಂದ ಮಾತ್ರ ನಾವು ಬರೆಯಬಹುದು. ಆಗಾಗ ನಮ್ಮನ್ನು ಶಾರ್ಪ್ ಮಾಡಿದರೆ ಮಾತ್ರ ನಾವು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ. ನಾವು ಏನನ್ನು ಬರೆದಿದ್ದೇವೆ ಅದು ನಮ್ಮ ಹಿಂದಿರುವಂಥ ರಬ್ಬರಿಂದ ಒರೆಸಿದರೆ ಮಾತ್ರ ಅದನ್ನು ಒರೆಸಲಿಕ್ಕೆ ಅದು ಮಾಡಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ನಮ್ಮನ್ನು ಇನ್ನೊಬ್ಬರು ಹಿಡಿದುಕೊಳ್ಳದಿದ್ದರೆ ನಮ್ಮಿಂದ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ದೇಹ ಇರ್ಬೋದು, ನಮ್ಮ ಜೀವನ ಇರ್ಬೋದು, ನಾವು ಎಣಿಸ್ಬೋದು ತುಂಬ ಶಕ್ತಿವಂತರು ಅಂತ, ಆದರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಈ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದೆ, ಶಕ್ತಿ ನಮ್ಮೊಳಗಿದೆ. ಆ ಶಕ್ತಿ ಯಾವುದೆಂದು ನಾವು ಅರಿತುಕೊಳ್ಳುವಂತಹ ಒಂದು ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ನನ್ನಿಂದ ಏನೂ ಆಗುವುದಿಲ್ಲ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಮಾಡಿಸ್ತಾ ಇದೆ, ಆ ಶಕ್ತಿಯನ್ನು ನಾವು ನಂಬಿಕೊಂಡ್ರೆ ಶರಣಾಗತಿ ಆದರೆ ಖಂಡಿತವಾಗಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಒಳಗಿರುವಂತಹ ಸೀಸ ಅದು ಮುಖ್ಯ, ಹೊರಗಿರುವಂತಹ ಕವಚ ಮುಖ್ಯ ಅಲ್ಲ, ಒಳಗಿರುವಂತಹ ಶಕ್ತಿ ಅದು ಮುಖ್ಯ, ಅದು ಎಲ್ಲವನ್ನು ಬರಿತಾ ಇರ್ತದೆ. ಆಗಾಗ ನಮ್ಮನ್ನು ಶಾರ್ಪ್ ಮಾಡುವವರು ಬೇಕಾಗ್ತದೆ, ನಾವು ದಾರಿ ತಪ್ಪುವಾಗ ದಾರಿಗೆ ತರುವಂತಹವರು ಬೇಕಾಗ್ತದೆ, ಒಂದು ಗುರು ಬೇಕಾಗ್ತದೆ, ಆ ಗುರುವಿನ ಮಾತುಗಳನ್ನು ಕೇಳಬೇಕಾಗ್ತದೆ. ಸ್ವಾರ್ಥರಹಿತವಾಗಿ ಜೀವನದಲ್ಲಿ ಯಾರು ಮುಂದೆ ಕೊಂಡೋಗ್ಲಿಕ್ಕೆ ಬಯಸ್ತಾರ, ಮುಂದೆ ಕೊಂಡೋಗ್ಲಿಕ್ಕೆ ನಮಗೆ ದಾರಿದೀಪ ಆಗ್ತಾರ, ಅಂಥವರ ನೆರವು ನಮಗೆ ಬೇಕಾಗ್ತದೆ. ಆಗಾಗ ನಮ್ಮನ್ನು ಶಾರ್ಪ್ ಮಾಡುವವರು ಬೇಕಾಗ್ತದೆ, ಆಗ ನಾವು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ತಪ್ಪು ಮಾಡಿದಾಗ ನಮಗೆ ಅರಿವಾಗಿ ಆ ಕೊನೆಯಲ್ಲಿರುವಂಥ ರಬ್ಬರಿನಿಂದ ನಮ್ಮನ್ನು ನಾವು ಒರೆಸಿಕೊಳ್ಳಿಕ್ಕೆ ಪ್ರಯತ್ನಿಸಿದರೆ, ನಿನ್ನೆವರೆಗಾದ ತಪ್ಪುಗಳನ್ನು ಮರೆತು ಇವತ್ತಿನಿಂದ ಹೊಸ ಜೀವನವನ್ನು ನಾನು ಆರಂಭಿಸ್ತೇನೆ, ಹೊಸದಾಗಿ ಶುದ್ಧನಾಗಿ ಮುಂದುವರಿತೇನೆ ಎಂಬ ಒಂದು ಆ ಒಂದು ದೃಢ ನಿರ್ಧಾರವನ್ನು ಮಾಡಿದರೆ ಖಂಡಿತವಾಗಿ ಹೊಸ ಜೀವನ, ಹೊಸ ಹುರುಪು, ಹೊಸ ಸಾಧನೆಯೊಂದಿಗೆ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಸಮಯ ಮೀರ್ತಾ ಇದೆ, ಹೆಚ್ಚು ಮಾತನಾಡದೆ ಇಲ್ಲಿರುವಂತಹ ಪ್ರತಿಯೊಬ್ಬರು ವಿಶೇಷವಾದ ಶಕ್ತಿಗಳು. ಕಡಂಬೋಡಿ ಮಹಾಬಲ್ ಪೂಜಾರಿಯವರ ಆ ಒಂದು ದಿಶಕ್ತಿಯ ಬಗ್ಗೆ ನಾವು ಹೇಳಬೇಕಂತ ಇಲ್ಲ. ಈ ಎಲ್ಲ ವ್ಯಕ್ತಿಗಳ ಸಮಕಾಲೀನರಾಗಿ ನಾವಿದ್ದೇವೆ, ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಿದರೆ ಅದು ವಿಶೇಷತೆ. ಆ ಸಮಕಾಲೀನರಾಗಿ ನಾವು ಇರುವುದೇ ಆ ದೇವರು ನಮಗೆ ನೀಡಿದಂಥ ಆಶೀರ್ವಾದ. ಆ ಒಂದು ಅವರ ದಿಶಕ್ತಿಯನ್ನು, ಅವರ ಶಕ್ತಿಗಳನ್ನು ನಮ್ಮೊಳಗೆ ಇಳಿಸಿಕೊಂಡು ನಾವು ಕೂಡ ಮುಂದುವರಿಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭವನ್ನು ಆಶಿಸ್ತಾ ಇದ್ದೇನೆ.
1: ಇಷ್ಟರವರೆಗೆ ನಿನಾದ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಾದವ್ ದೇವಾಡಿಗರವರ ಮಾತುಗಳನ್ನು ಕೇಳಿದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ ಭಾಸ್ಕರ್ ರೈ ಕುಕ್ಕುವಳ್ಳಿ. ಹನುಮಂತ ದಯಾನಂದ್ ಕತ್ತಲ್ ಸರ್. ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
2: ಎದುರು ನಿಕಲ ಇಂಚಿನ ಪಂತ ಕಟ್ಟ್ಯಾರ ಯಾಕಡೆ ಹೊರ ಸಂಖ ಕಟ್ಟಿಯ ಬಂದ ಹೊರ ಗಟ್ಟಿನಾಗ ಎದ್ಸಲ ಸಂಖ ಕಟ್ಟ್ಯಾರ ಬಲ್ಯ
3: ಅದು ಕಟ್ಟ್ಯಾರ ಕಟ್ಟೋಲಿ ಅಣ್ಣ ಅಗತ್ಯ ತೋಜಿ
2: ಎಂಕು ಬೋಡತ್ತ ನಿನ್ನ ಈ ಸಂಖ ಕಟ್ಟಿನ ಅಂದಾಪನ್ ಪುನಸ ದಾಯ ಪಂಡೇನು ಮೂಲು ಒಂಜಾನಲ್ಲ ಪಗರಿ ತೋಜಂದುಂಡ ಸುತ್ತಲ
3: ಅವು ಅಡಿಗೆ ಮುಗಿತೀನಿ
2: ಅಪ್ಪಗ ಯಾನು ಎಂಚ ನಂಬುನುಂದೇನು
3: ಬೊಲ್ಲೋಗು ಸಿರೆಟ್ ಹೋದಾತನು
2: ಇತ್ತ ಈ ಕಟ್ಟಿಯ ಬನ್ಪ ಇಂಬೆ ಕೊಲ್ತಿನೇನು ಯಾನು ತೂತೇನಾ
3: ಸ್ವಾಮಿ
2: ಓ
3: ಈರಪ್ಪಗ ತೂಡು ಅಂದ ಇರಿಗಾಸೆ
2: ಎನ್ನ ಕಣ್ಣಿ ಪ್ರಾಯದ ಬರನೆಂದ ನಂಜಿ ತೂದು ಬೋಕ ಅಂದ
3: ಪಂಡ ಈರ್ನ ಅನುಭವಡು ಮಾತ ತೂತಾರು ಕಡಲಿಗೆ ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
2: ಎನ್ನ ಇತ್ತದ ಆಸೆದ ಅದ ಗೊತ್ತುಂಡ
3: ಎಂಚಿನ
2: ನಿಕುಲ್ ಈರ್ವೇರ್ನ ಪೊರ್ಲು ತೂಕ ಅಂದ
4: ನಮ್ಮ ಪೊರ್ಲು ತೂಯರ್ನೆ ವೈದ್ಯ
2: ಪೊರ್ಲು ಬಂಡ ಎಂಚ ಬಿರ್ಸಾಜಿಗೆ ಅದ ಪೊರ್ಲು
3: ಅಂದ
2: ಅರ್ಜುನೆ ಬಂಡ ಎಂಚ ನಿವರ ತೂತೆ
4: ಇತ್ತೆ ಒಂಜಿ ಸಂಗತಿ ಅವಳು
2: ಎಂಚ
4: ಇಂಬೇರು ಪೊರ್ಲು ತೂಯರ ಬತ್ತಿನಾರ ಅತ್ತು ಸಾಕ್ಷಿಗುಂತೆರೆ ಬತ್ತಿನಾರ
2: ಅತ್ತ ಆ ಪೊರ್ಲು ತೂದೆ ಅಯ್ಯ ನ್ಯಾಯ ತೀರ್ಮಾನ ಮಲ್ಪು
4: ಅತ್ತ ಸಾಕ್ಷಿ ಉಂತೋಡುಂದಂಡ ಅಯ್ಯ ಕೊಂಚ ಕ್ರಮ ಇಜ್ಜಾಯ
3: ಅದು ಉಂಡು
4: ಬಿರಾಣಿ
3: ಸಾಕ್ಷಿ
4: ಇಂಬೇರ ಆಪುಂಡೋ
2: ನಾನೇ ಒಂದೆ
4: ಪ್ರಾಯ ಸಾಕ್ಷಿ ಆಪುಂಡೆ
3: ಒಂಟಿ ಬಿರಾಣಿ ಒಂಟಿ ಬಿರಾಣಿ ಯಾರು ಪ್ರಾಯದಾರು ಜೋಕ್ಲು ಮಿನಿ ಉಪ್ಪು ಅರೆಗು
4: ಅಂದಂದು
2: ಎಂಕ್ ಪಿರ
4: ಇರಗ ಜೇವಿತ್ತಿನ್ಲ ಸಾಕ್ಷಿ ಬಂದ್ರೆ ಅಬ್ಜಿ
2: ಯಾನೊಂಜಿ ಪನ್ನೋಡ ಏನನ್ನ ಪ್ರಾಯದ ಎಂದು ಬಂದ
4: ಎಲ್ಲ ಗಟ್ಟಿ ಮುಟ್ಟದ ಜವಣಿ ದೇವನದಲ್ಲ ಗಂಟು ಕಟ್ಟುವಲ್ಲಿ ಬಂಡದು
2: ಅಂದಪ್ಪ ಅರ್ಜುನ ಏನನ್ನ ಪ್ರಾಯದ ಎಂದು ಬಂದ್ಪುನ ತನಿಕುಲು
3: ಅಂದು
2: ಇತ ಈ ತೂಕುಲಾಗಿನಾಗ ಏನವೇ ಪಡ್ತಕ್ಕೆ ಬತ್ತೆ ಇಂಚ ಗೊತ್ತುಂಡ ಓ ತರೇಟ ನಿಕ್ ದೇವಲ್ಯ ತೋಜೊಂದುಂಡ
3: ಅಂದು
2: ಅಲ್ಪ ಪೂಜೆ ಕರಿತೊಂದಿ ತಿನೇ ಯಾನ್ ಆತು ದೂರ ಪುಗೆ ಲಕ್ಕುನ ತೋಜಿನಿ
4: ನಿನ್ನ ಅಗುಡೆದ ಪುಗೆ
2: ಅಗುಡೆದ ಪುಗೆ ತೂತು ದಾದಾ ಒಂದು ಲಕ್ಕೊಂದು ತೂಂದು ಬತ್ತಿನ ಇಡೀ ಮುಟ್ಟ ಬತ್ತಿನ ರಟ್ಟೆ ಪೊಟ್ಟೆ ಕಟ್ಟಿಂಡುಂದಾಯ್ಜ
4: ಅಪಂಡ ಮೇರು ಪರಬೆ ಬೇರೆ ಬಂಡ ಗೇನೋಡು ಬರಬೆ ಎಂದು ಲೆಕ್ಕ
3: ಈ ಪುಗ್ಗೆ ಅಂಚ ತೋಜಿನ ಪಾಕ ಜನ ಫಾರು ಬರೋಡಿತನು
4: ಅಣ್ಣ
3: ಮೇರೆ ಮಾತ್ರ ತೋಜಿನಿ
4: ಮೇರೆಗೆ ಮಾತ್ರ ತೋಜಿನಿ
3: ಅಪಘಾತನ ವಿಶೇಷ ಉಂಟು
4: ಆ ವಿಶೇಷ ಬಂಡ ಮಧ್ಯಾಹ್ನ ಮುಟ್ಟೋ ಮಾತಿರ್ಲ ನಿದ್ರೆ ದಿಪ್ಪೇರು
3: ಅಂದು
4: ಇಂಬೇರವರಿಗೂ ದೇರು ತೋಜಿನಿ ಏರು ಬರ್ಪೇರು
3: ಮೇರೆಗೆ ಅಭ್ಯಾಸ ಇದ್ದದ ಅಣ್ಣ
4: ಓ
3: ಸ್ವಾಮಿ
2: ಓ
3: ಅಪಗಂಡ ಇತ್ತ ಈರೆಗೆ ತುಯ್ಯರ ಬಡದು ಕಟ್ಟುನಿ ಎಂದು ಒಂಜಿ ಪ್ರಾಯದ ಪೋಕುಗು ಯಾನು ಸೈಪುನ ಕಾಲುಡು ಒಂಜಿ ಬಿರಣನ ಆಸೆನು ದಾಯ ಹತ್ತಿಂದು ಬನೋಡು
2: ಒಂಜಿ ಸಂಕ ಕಟ್ಟುನ ತೂಕ
3: ಯಾನು ಮಲ್ಪೋಲಿ ಅಂಡ ಅಯ್ಯಲ್ಲೇ ದಾನಿ ಬನ್ವೆ ತುಲೆ ಬದುಕಿರ ಬಡದು ಕಟ್ಟಿ ಎಂದು
4: ಅತಿರೇಗೆ ಸಾಲ ಇಜ್ಜತ್ತೆ ಏರೆಗೆ ಸಾಲ ಮಿನಿಜ್ಜತ್ತೆ
2: ಒಂಜಿ ಪ್ರಾಣಡಕ್ಕೆ ಪ್ರಶ್ನೆನೆ ಅಂದು
4: ಅತ ಸಾಲ ಇತ್ತಿನ ಎಲ್ಲ ಸಾಕ್ಷಿ ಅಂತಾರೆ ಅಬ್ಬುಜಿ ಇಂದು
2: ಸಾಲದ ಆಲಕ್ಕಿ ದೇವಲ್ಲಿಡು ಪೂಜೆ ಮಲ್ಪು ನೇರ್ದಾವರೆ ಬೊಡು ಬೊಡಿ ತಿನ್ನ ಅದ್ಯಾನ ಮಲ್ತಿ ದೀರ್ತೆ ದೇವರದ ಇಟ್ಟು
4: ಆತು
3: ಎಡ್ಡ ಜಾಗೆ
4: ಅಂದು
2: ಅಂಚಾದ ಆಧಾರ ಬೆಚ್ಚೆಜ್ಜಿ
3: ಅಪಗಂಡ ಒಂಜಿ ಮಲ್ಪುಗ ಈತ ಯಾನ್ ಕಟ್ಟೋಲಿ
2: ಈತ ಎನ್ನ ಪಾತ್ರ ಗೊಪ್ಪೆ ಅಪಗ
3: ಆಂಡ ಆಯೆ ಒತ್ತು ನೋಡು
2: ಉಂತ ಅಡ ಯಾನ್ ಪಾತ್ರ ಅಂದಪ್ಪ ಯಾನ್ ಈತು ಪಾತ್ರ ಕಡೇ ಕಾಯಂಗಿ ಎನ್ನ ಕಡೆಗೆ ಬತ್ತಿ ಹನುಮಂತ ಈ ಪಂಡ ಮೂಜಿಸಲ ಕಟ್ಟಿ ಮೂಜಿಸಲ ರಾಮನಾಮ ಪಂಡ ಪೊಲ್ತು ವಾಡಿ
4: ಇತ್ತೆ ಒಂಗಿ ವೇಳೆ ಆಯ ಕಟ್ಟು ಎಂದಂಡ ಇರ್ನ ಪಾತೆರಿಗೆ ಬಿಲ ಕೊಡುದು ಯಾನು ಪೊಲಿಪೆರೆ ಅಂತ ಇರಲಿ ಎನ್ನದಾಲ ಅಡ್ಡಿ
2: ಅರ್ಜುನ
3: ಕಾರು ಬತ್ತೇ ತುಲಗೆ

0: ಸ್ವಾಮಿ,
1: ಓ
0: ದೇವರನ್ನ ಚಾಕರಿ ಮಲ್ಪನಂಚಿನ ಬಿರಣೆ ಇರು.
1: ಹ್ಮ್,
0: ಪ್ರಾಯದ ಪೋಕುಗೂ ಇಂಚಿನ ಒಂಜಿ ಸಂಗತಿ ಆತನ ಬಂದ ತೂವಡು ಬಂದಿನ ಅಂಗ ತೋಜಾಯರು ಬದುಕಿರ ಬೋಡದು ಪಾರ್ತೆ ಮಲ್ತೆಂದು ಲೋಕೋಭನಿಯರ ಬಲ್ಲಿ ಬಿರಣಗ ಬೋಡದು ಮಲ್ತೆಂದ ಅವಳು ಪಂತ ಹೂವೇ ಉಪ್ಪಡು.
1: ಹ್ಮ್,
0: ಐಕು ಒತ್ತನ್ ನಡೆದು ಬುಕ್ಕ ಅಂಚನೆ ನಡಪನ ಕ್ಷತ್ರಿಯನ ಗುಣ. ಆ ಗುಣಕ್ಕೂ ಸರಿಯಾದ ಅಗ್ಗಿಗಳಾಗ್ಯರ ತಯಾರಾಯ್ನಾಯಿ.
1: ಹ್ಮ್,
0: ಆ ಪುರ್ತುಡು ಈರ್ನ ಒಂಜಿ ಕಡೆದ ಆಸೆ ಪನ್ಪುಡಗೆ ಬೋಡದು ಪಗರಿದ ಸಂಕನು ಕೂಡವರ ಕಟ್ಟುವೆ.
1: ಹ್ಮ್,
0: ಸರಿ ತೂಲೆ ಮೂಡಿಗೆರ್ದತ್ತ ನಂಚಿನ ಪಗರಿ ಎನ್ನ ಮಹಾವೀರು ಗಾಂಡೀವ ಐಕು ಜೋಡಿ ಆದೆ ಪುಡ್ತೆ ತೂಲೆ
2: ಎಂಕ್ ಪೊರ್ತು ಕಡೆಸದ ಅಭ್ಯಾಸ ನೆಚ್ಚಿ ಲಾಗಿ ಒಂತೆ ಉಂಟು ಪ್ರಸಂಗ ಯಾನ್ ಎನ್ನಿ ಲಕ್ಕನೇ ಪೋವೊಂದು ಅರ್ಜುನಗ ಯಾನ್ ಎನ್ನೋ ಪನ್ಪುನ ಅಹಂಕಾರ ಆಯನೊಳ ಎತ್ತೆನು ಆಂಡಲ ಆಯನೊಳ ಎನ್ನ ಮಿತ್ತೊಂಜಿ ಅದಮ್ಯವಾಯಿನ ಭಕ್ತ ಎತ್ತೆನು ಮುಂದೇನು ಪ್ರಪಂಚ ಮುಖಕ್ಕೂ ತೋಜಾವೋಡು ಒಂದು ಪಿದಡ್ನ ಯಾನ್ ಒಂಜಿ ಕಡೆಟ್ ಆ ಕಾಲೋಡೆ ನನ್ನ ಭಕ್ತಿ ಮಲ್ತೊಂದು ಬತ್ತಿನ ಎತ್ತಿಂಡ ಕುಡಂಜಿ ಕಡೆಟ್ ಈ ಕಾಲೋಡೆ ನನ್ನ ಭಕ್ತಿ ಮಲ್ಪುನಾಯ ಉಲ್ಲೇ ಆಯನ ಭಕ್ತಿನ ಸುಲ್ಲಾವೆರ ಬುಡಿಯರ ಬಲ್ಲಿ ಆನಿದ ಕಾಲುಡು ಮಂದಾರ ಪರ್ವತ ತರ್ಪುನ ಪೊರ್ತುಡು ಏಮೆದ ಒರಟು ಬತ್ತದು ಬೆರಿನು ಕೊರ್ದು ಆದಿರ್ತು ಬತ್ತಿನ ಏಯಾನ ಇನಿ ಕಾನಗ ಎನ್ನ ಭಕ್ತೆ ಎನ್ನ ಬಾವಿ ಅರ್ಜುನೆ ಕಟ್ಟಿನ ಪಗರಿದ ಸಂಕ ಮುಂದೇನು ಪೊಲಿಪುನದಲ ಮಲ್ಲ ಸಾಧನೆ ಎಂದನುಮಂತ ನಾವಂದು ಆತು ಶಕ್ತಿವಂತಾಯ ಬಲವಂತಾಯೇ ಆಂಡ ಅರ್ಜುನನ ಭಕ್ತಿಗೆ ಫಲ ಕೊರಡು ಆಯನ ಪೊರ್ತುಂದು ಹನುಮಂತಗಳ ಒಂಜಿ ಗೇನ ಪುಟ್ಟವನ ಪೊರ್ತು ಅಂಚಾದು ಪೊರ್ತು ಕಡೆ ಸಾವುಜಿ ಅರ್ಜುನ ಕಟ್ಟಿನ ಬಗರದ ಸಂಕಗ ಏಮೇದ ಬೆರಿತ ಬರುವಾದು
3: ಅಣ್ಣರೆ ಅಣ್ಣರೆ ಲಾಗಿವೇನು
0: ಅದು ದೂರ ಇದು
3: ಒಂದು ಇರು
0: ಇರ ಸಂಬಂಧ
3: ಇರು ಅಮಸರ ಮಲ್ಪುರ ಅಂದ
2: ಯಾನು ಇಲ್ಲ ನೀ ಕಲ್ನೊಟ್ಟಿಗೆ
0: ಇರು ತೂಪೇದವನ್ನಿ ಇರು ಸಂಕದ ಬಿದ್ದು ಬೋದುಳ್ಳರು
3: ಅತ್ತ ಅಣ್ಣರೆ
0: ಆಮೇಲೆ ಸಂಬಂಧ
3: ಅಮಸರ ಮಲ್ಪುರ ಅಂದಿರಂತೆ
2: ಅತ್ತ ಯಾನ್ ಈ ಪೊಲಿಪುನ ತೂ ಓಡತ್ತ ಇತ ಸಂಕ ಕಟ್ಟದಾತ್ತು ಇತ ಪೊಲಿಪುನ ಈ ಅತ್ತ
3: ಅಂದು
2: ಈ ಪೊಲಿಪುನ ಏನಾ ಅಂದ ಯಾನ್ ಕೈ ತಳ್ಳು ತೂ ವಚ್ಚ ಸಂಕದ ಬರಿಕೆ ಒಬ್ಬನೆ
0: ಗಟ್ಟಿ ಉಂಡಂತ ಸುರುಗಾರು ತೂಪೆ
2: ಯಾನ್ ಪೋದು ತೂ
3: ಓ ಇಂಚಾದಿಪ್ಪು ಇತ ಸಂಕ ಕಣ್ಣು ಗಡಕಿ ಎಕ್ಕುಜಿ
0: ಅಂದು
3: ಆ ಸಂಕದ ಕೋಡಿ ಏತು ದೂರಂಡು
0: ಈ
3: ಎಂಚ ನಿನ್ನ ಚಾತುರ್ಪುಡ ಅರ್ಧೊಡೆ ಕಟ್ಟದಿಪ್ಪ ಐ ಕೂಡ ಆ ಕರೆಕಿ ಎತ್ತದ ನನ್ನ ತೂ ಓಡತ್ತ
0: ಅಂಚಲತ್ತು ಒಂದು ವೇಳೆ ಈ ಪೊಳಿತಂಡ ಬುಕ್ಕ ತುಯ್ಯರಿದ್ದ
3: ಅತಿ ತಿಂಡು ಸಂಘ ತಿಂಡು ಇತಿರ ಅಂಚಿ ಎರಡಿರಿ ಬೆರಣಿ ಇರ ಬಿರವರ್ರೆ ಅಪ್ಪ
2: ಅತ್ತ ಆ ಸಂಘ ಕಟ್ಟಿನ ಕೂಡ ಒಂದು ಸಂಘ ಕಟ್ಟೆ ನಾ ಸೈಪುನಿಯರ್ ತುಂಬಾಂಡಲ
0: ಆತರು ಪೋದು ಬತ್ತದ ಬುಕ್ಕ ಪೊಲಿ ಪೊಡುವ
2: ತೂದು ಆರೆ ಮುಟ್ಟ ಪೋದು ತೀರ ಬರ್ತ
3: ಅತಿರ ಅಲ್ತರದು ಕೂಕುಲ್ಬಾಡು ಜರೀರ್ ಈರ ಅಂಚಿ ಪೋಡು ಪೋದು ತೂದು ಕಾ ಕರೆ ಕಿಯತ್ತದು ಈರೊಂಜಿ ಅಲ್ತರದು ಕೂಕುಲ್ಬಾಡು ಯಾನ್ ಪೊಲಿಪ್ಪೆ ಒಂಗಿ ವೇಳೆ ಪೊಲ್ತೆಂಡ ಆಯ್ಡ ಕೂಡ ಕೂಕುಲು ಬಾಡ್ದು ಪಗರಿಗಟ್ಲ ಬೊಕ್ಕಲಾಗಿಲ್ಲ ಸಂಕವ ಅಪಂಡ ಪೊರ್ತು ಕಡೆಸ ವಚ್ಚಿ ಈರ್ ಪೋ ಬರತ್ತ ಜಾಗೃತೆ ಪಗರಿದ ಸಂಕವು
2: ಈತ
3: ಜಾರು
2: ಈ ಪೊಲಿಪ್ಪುನೆ
3: ಅಂದ್ ಜಾರಂಡ ಬೂರು
2: ತೂಕ
3: ಪೋಯರತ್ತೆ
2: ಪೊಲಿಪು ತೂಕ
3: ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ

ಕೋಸಲ ಸುತ ಬಾಲೆ ಭಾವ ಕಂಚುಕೋಗು ಕಾರಣದ ಆಕಾರೋಯಿ. ದೇಬರೆ ನಿನ್ನ ಬದುಕಡೆ ಏರಗಿಲ್ಲ ಮುನಿದಿನ ಎತ್ತು ಸಜ್ಜನರಿಗೆ ದುರ್ಜನರಿನ ಏ ಫಲ ಬುಡ್ತನ ಎತ್ತು ದೇವರೇ. ಆನಿದ ಕಾಲುಡು ಎಲ್ಲದ ದಿನ ಪಟ್ಟ ಏರೋಡು ನಿನ್ನ ಪಟ್ಟ ಏರುನ ಪೊರ್ಲನು ತೂವೋಡು ಒಂದು ಪಂಡದೆ ಮಾಮಲ್ಲ ಅಂಗ್ ದೀಡ್ಡೊನ್ನಡೆ ತಿದ್ದೆಪ್ಪೆ ಪಂಡಿನ ಪಾತ್ಯರುಗು ಬಿಲೆ ಕೊರಿಯನ ದೇವರೇ. ಅಂಚಿತ್ತಿನ ಪರ್ತುಡು ಏರಗಲ ಮುನಿಯಂದೆ ಈ ನಾರು ತುತ್ತಟೆಯ ತುತ್ತೊಂದು ಕಾಡು ತಿರುಗಿನ ದೇವರು ಅಂಗೈಡು ಪಕ್ಕಿಗೆ ಮುಕ್ತಿ ಕೊರ್ನ ದೇವರಿ. ಆತು ಮಾತ್ರ ತಂದೆ ಕಾಡಿಡು ಕಲ್ಲನ್ನು ಪೊಣ್ಣು ಮಲ್ತಿನ ದೇವರಿ ಅಲೆಗೆ ಕಬ್ಬಿನಂಚಿತ್ತಿನ ಸಾಪನು ದೂರ ಮಲ್ತಿನಾಯೇ. ಎಂಚೆಂಚಿನ ರಕ್ಕ ಸೆರಣು ಕೇರ್ದು ಭಕ್ತರಿಗೆ ವರ ಕೊರ್ನಾಯೇ. ದೇವರೇ ಇನಿತ ದಿನ ಎನ್ನ ಸರ್ರೊಡು ರೋಮ ರೋಮೊಡ್ಲ ರಾಮ ರಾಮ ರಾಮ ಪಣಪುನಂಚಿತ್ತಿನ ಸುಗಿಪು ಬುರ್ದು ಎಂಕಿ ಬಂಜಿಗೆ ಬಡವಿಜ್ಜಿ ಪರಿಯರೆ ಬಾಜಲಿಜ್ಜಿ ಸರ್ರೋಗ ಬಚ್ಚಲಿಜ್ಜಿ ಪಂಪಿನ ಒರುಟು ನಿನ್ನನ್ನು ಸುಗಿತೊಂದು ಬತ್ತೆ ದೇವರೇ. ಅಪಂಡ ಯಾನುವೋಲು ಅಜತತ್ತೆ ಪಂಪು ನಾವು ಎನ್ನ ನಿಜಕ್ಕೂ ಗೊತ್ತಾ ಒಂದಿಜ್ಜಿ ರಾಮ ಎಂಕಿ ಮುನಿಯನ ದಾಯೆ ಮುನಿಯ ಮುನಿಯೊಡೊಂದಂಡ ಯಾನು ದಾದ ತಪ್ಪು ಮಲ್ತೆ. ದೇವರೆ ಇನಿವರೆ ಮುಟ್ಟೋಗುಲ ಯಾನು ಅಂಚ ಮಲ್ತೆ ಯಾನು ಇಂಚ ಮಲ್ತೆ ಪಣಪು ನಂಚಿತ್ತಿನ ಅಹಂಕಾರ ಎಂಡೆಜ್ಜಾಂಡ್ ಆನಿದ ಪೊರ್ತುಡು ಅಕುಲಿರುವೆರು ಮೈಂದ ದ್ವಿದರು ಇಂಚಿದ ಮರ್ಗಿಲ್ಡ್ ಜಾಂಬವ ದೇವರು ಒತ್ತುಡು ಯಾನು ಪಾರೊಂದು ಕನ್ನಡು ಕಡದಕ್ಕ ಬಿಡೊಂದು ದೇವರೇ. ನನ ಇರೆನು ತೂಪು ನಂಚಿತ್ತಿನ ಯೋಗ ಏಪ ಅತ್ತಂಡ ಇರ್ನೊಟ್ಟಿಗೆ ಎಂಕುಲು ಬರ್ಪ ಎಂಕುಲಗಿ ದೊಕ್ಕೆಲ ಬರ್ಚಿ ಈ ಚಿರಂಜೀವಿತ್ವನೇ ಬರ್ಚಿ ಬಂಡದೆ ಆ ಸರಯು ತುದೆತ ಅಡಿಕ್ ಕಂತೊಂದು ಕಂತೊಂದು ಪೋನಗ ಅಲ್ಪನೆಯವರ ಉಂತೊಂದು ತಡೆತು ಬಂಡರು ಯುಗ ಯುಗಟು ಬಗೆ ಬಗೆಟು ಬರ್ಪೆ ನಿಖಿಲೆಗೆ ದರ್ಶನ ಕೊರ್ಪೆ ಅಂಡ ಇನಿತ ದಿನ ಯಾನು ಮಲ್ತಿನಂಚಿತ್ತಿನ ಪಾಪದಾದನು ಇನಿವರೆ ಮುಟ್ಟ ರಾಮ ಭಕ್ತೆ ಅದು ರಾಮ ದಾಸೆ ಅದು ರಾಮನೇ ಉಸುಲುಡು ಉಸುಲಾದು ದಿಡ್ಡೊಂದು ಎನ್ನ ಅಮ್ಮೆ ಗಾಳಿ ದೇವಿರನ್ನಂಡ ಆರತ್ತು ಎಂಕ ಶ್ವಾಸಗಿಪ್ಪು ನಾವು ಶ್ವಾಸಗು ರಾಮೇ ಪಣಪು ನವಿನ ಇನಿವರೆ ಮುಟ್ಟ ನಡಪಾಯಿನಾಯಿ ಮೆರೆಪಾಯಿನಾಯಿಯಾನು ಅಂಚಿತ್ತಿನಡೆ ಈ ಪೊರ್ತುಡು ಸಾಮಾನ್ಯ ಒಂಜಿ ಬಿರುಬಗರಿ ಬತ್ತು ನಂಚಿತ್ತಿನ ಬಿಲ್ಗಾರಿ ನರಮಾನಿ ಒರು ತಾಯಿ ಈ ಯುಗ ತಾಯಿ ರಾಮ ದೇವರ್ನ ಪಗರಿದ ಸಂಕ ರಾಮ ದೇವರ್ನ ಸಂಕ ದಾಲತ್ತು ಎನ್ನ ಪಗರಿದ ಸಂಕನೆ ಮಿಗಿನವು ಪಂಪಿನಡೆ ನಿನ್ನನ್ನು ಚಲ್ಲ ಮಲ್ತಿನಡೆ ಎನ್ನ ಉಡಲಿಗೆ ಕಂತಿನಂಚಿತ್ತಿನ ಎವು ಬೆಪ್ಪುದ ಬೇನೆ ಆ ಪಗರಿ ಆ ಸಂಕನು ಪೊಲಿಪ್ಪುನವರೆ ಮುಟ್ಟ ಬತ್ತನ್ನು ಪೊಲ್ತೃದು ತಜ್ಪಾಯೆ ಅಪಂಡ ಇಟ್ಟೆಗಾನಗ ನಿನ್ನ ದೂಷಣೆ ಮಲ್ತಿನಂಚೆತ್ತಿನ ಎನ್ನನ್ನು ಕಿಂಜ ಮಲ್ತಿನಂಚೆತ್ತಿನ ಆಯನ ಅಂತ್ರಟನೆ ಮಿಗಿಲು ಪೋಪುಣಂದ ಆ ಶಂಕುನು ಪುಲಿಪೆರೆ ಎನ್ನ ಪೊಟ್ಟೆಗೆ ಬಲೆದಂತೆ ರಟ್ಟೆಗೆ ತ್ರಾಣದಂತೆ ಬೋದು ಯಾನು ನೆಗರ್ವೆಂದಂಡ ನಿನ್ನ ರಾಮನಾಮದ ಅಚ್ಚರೊಗು ಬಲೆದಂತೆ ಬಲದಂತೆ ಬೋಣಂದ ಯಾನು ಈ ಲೋಕುಡು ಬದುಕದು ದಾದ ಪೆರೆ ಜನ ಅಜ್ಜಂದೆಂಕು ಸಯ್ಯರ್ಲ ಪೂಜ ದೇವರೇ ಅಪಂಡ ಈ ಪೊರ್ತುಡು ಕರ್ತೃ ಆಯಿನಂಚಿತ್ತನ ದೇವರೇ ಈರೆಂಕೆ ಮುನಿಪರಂದಂಡ ಎನ್ನ ಗತಿದಾನೆ ಅಪಂಡ ಯಾನ ನನ್ನ ಆಯನ ಅಂಗದ ಪಿರವುಡು ತೊಡುನು ಪತ್ತೊಂದು ಆಯನ ಚಾಕಿರಿದಾಯಾದ ಪೋಪನಂಚಿತ್ತನ ಗತಿ ದೇವರೇ ಈರು ಕಂತು ಒಡ್ಡಿಯರಂದಂಡ ಎನ್ನ ಬದುಕಿಡು ದಾಂತೆ ಬಾಯರೇ ದೇವರೇ ರಾಮ.

0: ನರಸೇ
1: ಈರುಳಿ ಬಡವೆರೆನ ಸ್ವಾಮಿಯೇ
0: ಬಡವೆರೆನ ಸ್ವಾಮಿ.

0: ಹೀಗೆ ಮಲ್ತಾರೆ ದೇವರೇ.
1: ಹನುಮಂತ ಇನ್ನ ಲಕ್ಕದಂತಾದ ತರ್ಕದ ಪತ್ತಿಯಪ್ಪ,
0: ತರ್ಕಿಯರೇ ದೇವರೇ ನಾನು,
1: ಮೆಚ್ಚಿಯೇ ಮೆಚ್ಚಿಯೇ ನೀ ನಾನು
0: ಮೆಚ್ಚಿದ ನನ್ನದ ಆದಾಯರುಂಡು ದೇವರೇ.
1: ಕಡೆ ಕನ್ನಡ ಕೊಡಿ ದುಃಖದ ತಂದಿಯನ್ನ ಪಾದ ಮೂಲಕ ನೀರಿನ ಜಪ್ಪ ಒಂದುಲ್ಲ ರಾಮದೇವರೇ. ಕೈನ ದಾಯ ಬುಡಿಯರ ದಾಯಗೆಂಕಿ ತಿಥಿ ಬತ್ತು ನೀಪಂಡ
0: ಗಂಗೆಗೆ ಜನ್ಮ ಗೊರ್ನ ಬಿರಲತ್ತೆ ದೇವರೇವು
1: ಹನುಮಂತ. ಆನಿದ ಕಾಲಡು ರೋಮ ರಾಮ ಕನ್ನಡ ರಾಮನಾಮನು ಲೋಕ

0: ಅಂದೆ ಓಲು ರಾಮೇನ ಅವಳು ಹನುಮಂತೆ ಓಲು ಹನುಮಂತೆನ ಅವಳು ರಾಮೇ ಪನ್ಪುನ ನಿಜ ಭಕ್ತಿನಿ ಲೋಕಮುಖಕ್ಕೆ ತೋಜಾದು ಕೊರ್ನಾಯ
1: ತಿಗಲಿನಿ ಬಿಚ್ಚಾದು ರಾಮ ಸೀತಾ ಲಕ್ಷ್ಮಣನ ಅನ್ನ ತಿಗಲಿಡು ತೋಜಿಪಾಯಿನ
0: ನಿನ್ನೊಳೈಡೆ ರಾಮನು ತೋಜೈನಾಯೇ ಇನಿ ಕಾಣಗ ಯತೆ ಕರಿತೊಂದಲ್ಲನ
1: ಅಂದು ದೇವರೆ
0: ದುಃಖ ಜಪ್ಪಡ ಹನುಮಂತ ಈ ಸೋತಿನ ತಪ್ಪ
1: ಬುಕ
0: ಎನ್ನ ಪಾತ್ರದ ಸಲುಗೆಗೆ ತಿಕ್ಕದು ಬೂರ್ದು ಪಾರ್ತನ ಕೈಟು ಸೋಲಾನೆ ನಿಕ್ಕು
1: ಯಾನೊಂದು ಸೋತಿನ ಹೊತ್ತು ಇರ್ನ ಪಾತ್ರದ ಕಟ್ಟಗು ತಿಕ್ಕದು ಪಾರ್ತನ ಪಗರಿದ ಸಂಕನ ಪೊಲಿಪಂದೆ ಸೋಲಾಂಡು ಅಪಂಡ ಬೆರನೆ ಈರೇನೆ ದೇವರೇ
0: ಬರನನ ಒರುಟು ಬತ್ತೆ
1: ಹೋ
0: ನಿಕುಳು ಈರ್ವೇರನ ಪರೀಕ್ಷೆ ಮನ್ಪುಡು ಲೋಕಮುಖ ನಿಕುಳು ಈರ್ವೇರು ದಾದ ಪನ್ಪುಡೇನು ತೋಜಾದು ಕೊಡು ಪನ್ಪುನ ಅಟ್ಟೆ ನಡ ಆಯಸೋಡು ಬತ್ತೆ ಮೆಚ್ಚಿಯ ಇರ್ವೇರೆಲ್ಲ ಹನುಮಂತ
1: ದೇವರೇ
0: ನಿನ್ನಡ ಕಲು ಇಜ್ಜಿ ಕಪಟಜ್ಜಿ ರಾಮ ನಾಮನ ನಿಚ್ಚಲ ಅನವರ್ತಲ ನಮ್ಮೊಂದು ಬತ್ತಿನೈ ಇನಿ ಕಾಣಗಲ ರಾಮ ನಾಮ ಪಂದಲೆಂಕಿ ಇಂಚಾಂಡತ್ತೋ ಪನ್ಪುನ ಯತೇಟು ದುಃಖ ಮಲ್ತೊಂದುಲ್ಲ
1: ಬರಂದ ಇಪ್ಪು ದೇವರೇ
0: ದುಃಖ ಮಲ್ಪಡ ಹನುಮಂತ ಆನಿದ ನಿನ್ನ ನಂಬಿನ ರಾಮೆ ಇನಿಕಾನಗ ಕೃಷ್ಣನ ಒರುಟು ಈ ಕಾಲೊಡುಲ್ಲೆ
1: ಓ ಇತ್ತ ಇರು ಕೃಷ್ಣನ ಒರುಟುಲ್ಲರು
0: ಆ ನೀ ನಮ್ಮೊಂದು ಬಟ್ಟಿನ ರಡ್ಡಚ್ಚರದ ರಾಮೆ ಇನಿಕಾನಗ ರಡ್ಡಚ್ಚರದ ಕೃಷ್ಣ ಅದು ಲೋಕ ರಚನೆ ಮಲ್ತೊಂದುಲ್ಲೆ
1: ಓಹೋ
0: ದಾ ಈತು ಮಾತ ಮಲ್ತಿನಿ ಕಜ್ಜ ಒಂಜಕ್ಕೆ ಬೋಡಾದು
1: ಈರು ಮಲ್ತಿನಂಚಿತ್ತನ ಈ ಗೊಬ್ಬುಡು ಈ ಕಜ್ಜೋಗು ಕಾರಣುಂಡೆ ದೇವರೇ
0: ಈ ಉರ್ಲುಡ್ಲ ಉಂಜಿ ತಿರ್ಲುಂಡು ಬಾಲೆ
1: ಓಹೋ
0: ದುಂಬುದ ಕಾಲ ನಡಪುನ ಧರ್ಮ ಅಧರ್ಮದ ಯುದ್ಧೋಡು
1: ಧರ್ಮ ಅಧರ್ಮದ ಯುದ್ಧ ನಡಪೆರೆಂಡು ತುಳಿಪಾಯರೆಂಡು
0: ಆ ಪೊರ್ತುಗು ಎನ್ನ ಕರ್ತಲಾದಿಯನ್ನು ಗಲಸೊಂದುಪ್ಪು ಅರ್ಜುನನು
1: ಅರ್ಜುನನು ಈರು ಕರ್ತಲಾದು ಗಲಸುವರೆ
0: ಅಂಚಿತ್ತಿನ ಅರ್ಜುನಗ ನಿನ್ನ ಸಕಾಯ ಬೋಡು ಪನ್ಪುನ ಉದ್ದೇಶೋಡು ಯಾನು ಈ ಗೊಬ್ಬನು ಗೊಬ್ಬೆ
1: ದೇಬರೆ ಎಂಕು ಬೊಡಿದಿಂಡು ದೇಬರೆ ಆ ಕಾಲದನೆ ನನ್ನ ದಾಲ ಬೊಡ್ಚಿ ಕಾಲಿ ಈ ಪೊಯ್ಯಡಾನ್ಲ ಈ ವೆಚ್ಚ ಬೆಪ್ಪುದ ಪೊಯ್ಯಡಾನ್ಲ ರಾಮ ರಾಮ ರಾಮ ರಾಮ ಪಂಡದು ಪಂಡೊಂದು ಏತು ಯುಗ ಕೊರಿಯಲ್ನ ಆ ಯುಗ ಪೂರ ಕಿಂಗ ಇರ್ನ ರಾಮನಾಮಡೆ ಮಲ್ಪಡೊಂದುಲ್ಲೆ ದೇವರೇ
0: ಹನುಮಂತ ಆ ರಾಮ ನಾಮದ ಬಲೊಟ ಅವೇತೋ ಕಾಲ ಕರಿದು ಪೊಂಡಲ ಈ ನಿನ್ನ ಕಾರ್ಣಿಕನು ತೋಜಾಯರ ಉಲ್ಲ
1: ಯಾನು ನನ್ನಲ ಕಾರ್ಣಿಕ ತೋಜಾಯರುಂಡೆ
0: ಆಂಡ ಸರಿ ಆಯನ ಪೊರ್ತುಗು ನಿನ್ನ ಸಕಾಯಗೆ ಯಾನಿ ನನಗೇನ ಮಲ್ಪುನ ಪೊರ್ತುಡು ಈ ಬತ್ತದ ನಿನ್ನ ಸಕಾಯನ ಈ ಎಂಕ್ಲೇಗು ಕೊರಡು ಹನುಮಂತ
1: ಈರು ಕಾರಿಡು ತೋಜಿಪೈನ ಏನು ತರಿ ತುಂಬುದು ಮಲ್ಪೆ ದೇವರೇ
0: ಅಂಚಾದು ಮಲ್ಪಡ ಆಯ್ನ ಈತೆ
1: ದಾದವು
0: ಯಾನು ವಾ ಉದ್ದೇಶದಿ ಒಂದು ಈ ಗೊಬ್ಬನು ಗೊಬ್ಬ್ಯಾನ ಒಂದು ಕೋಡಿ ಎತ್ತಿನಿ
1: ಹೋ
0: ಈರ್ವೇರನಲ್ಲ ಪರೀಕ್ಷೆ ಮುಗಿಂಡಿ
1: ಹೋ
0: ಅರ್ಜುನ
2: ಸ್ವಾಮಿ
0: ದೂರಡು ಉಂತೊಂದು ಮಾತೆಲ್ಲ ತೋಂದುಲ್ಲೈ ಎಂಕು ಸೋಲಾಂಡೇ ಅನ್ಪುನ ಎತ್ತೆ ಇತ್ತೆ ನಿಕ್ಕ ದೂರ ಅದು ಪೊಡತ್ತ
2: ಈ ಬತ್ತನಾಡಿಗೆ ಮಾತ ಸರಿಯಾಣದ ಅರ್ಥ
0: ಅಂದ
2: ಕೃಷ್ಣ ದೇವರು ರಾಮೇಲಯ್ಯೇ ಕೃಷ್ಣೇಲಯ್ಯೇ ರಾಮಕೃಷ್ಣರು ಒಂಜಾಯ ನಾಡಿಗೆ ರಡ್ಡು ಯುಗಕ್ಕೂ ಪಾಂಪು ಬಾಡ್ಲೆ ಕಾಯ್ಯ
0: ಅಪಗಾಂಡ ರಾಮಕೃಷ್ಣರು ಏಪಲ ಭೇದತ್ತು ಬಂದ್ಪುನಲ್ಪಲ ಅರ್ಜುನೆಲ ಹನುಮಂತೆಲ ಭೇದ ಆಯ್ ಜತ್ತವ್ಲು ಈರ್ವೇರ್ಲ ಎನ್ನ ಭಕ್ತರೇ
1: ಅಪಂಡ ಯಾನು ಸೋತಿಜೆ ದೇವರೇ
0: ನಿಕುಳು ಈರ್ವೇರ್ಲ ಸೋತಿಜಾರ್
1: ಈರ್ವೇರ್ಲ ಗೆಂದಿಜಾರೆ
0: ನಿಕುಳು ಸೋತಿನಿ ಓಲು
1: ಓಲು
0: ಎನ್ನ ಭಕ್ತಿಡಿ ಸೋತಾರ್
1: ಓಹೋ
0: ನಿಕುಳು ಗೆಲ್ತೀನಿ ಓಲು
1: ಓಲು
0: ಎನ್ನ ಭಕ್ತಿಡೇ ಗೆಲ್ತಾರ
2: ಬಾರಿ ಸಂತೋಷ ಈರ್ನ ಸದೃಢೆ ಒಂಜಿ ಪಾತೆರ ಹನುಮಂತಡೆ ಹೆಂಗ ಪನೋಡು
0: ಪನೆ
2: ಆಂಜನೇಯ
1: ಅರ್ಜುನ
2: ದಾದನ ಕಾಲದ ದೋಷನೋ ಕರ್ಮದ ದೋಷನೋ ಗೊತ್ತಿಜ್ಜಿ ಆಪಿನೆ ಪೂರ ಎಡ್ಡೆಗೆ ಪನ್ಪಿ ಲೆಕ್ಕ ನಿನ್ನನ್ನು ಯಾನು ತೂಪು ನಂಚಿನ ಒಂಜಿ ಸಂದರ್ಭ ಬತ್ತಂಡು ಎನ್ನ ದುಂಬು ಪಟ್ಟಿ ನಂಚಿನ ಎನ್ನೇ ಭೀಮಸೇನೆ ಇನಿ ಮುಟ್ಟಲ ನಿನ್ನ ತೂತೇನ ಇಜ್ಜೇನ ಅಂದು ಗೊತ್ತಿಜ್ಜಿ
1: ಇಜ್ಜಿ
2: ಆಣ ಎಂಕ ಆ ಯೋಗ ಭಾಗ್ಯ ಬತ್ತಂಡು ಸಾಮಾನ್ಯವಾದ ಎಲ್ಲಿಯಕ್ಕಲು ಅಪರಾಧ ಮಲ್ತಂಡ ಮಲ್ಲಕ್ಕಲು ಕ್ಷಮೆ ಮಲ್ಪೊಡುಗೆ
1: ಐಕತ್ತಯ್ಯ ಯಾನು ಪೂರಲ ಕ್ಷಮೆ ಮಲ್ತೊಂದೇ ಬತ್ತನೆ
2: ಮಟ್ಟೆಲಡು ಇತ್ತಿನಂಚಿನ ಬಾಲೆ ತೆರಿಯಂದೆ ಕಾರಡು ತಿಗಲಿಗು ದೊಂಕುಂಡು ಆಂಡ ಅಪ್ಪೆ ಅಯ್ಯನ ಅರಾದು ಪತ್ತದ ಮುತ್ತ ಕೊರಪಾಲು ಯಾನು ಮಲ್ತಿನ ದಾನ ತಪ್ಪು ಒಂದು ಇತ್ತಂಡ ಅಯ್ಯನ ಉಡಲ್ಗು ಪಾಡ್ದು ನನದುಂಬುಗು ಎನ್ನ ಬೆರಿ ಸಾಯಗು ಬರಡು ಪಂಡದು ಪ್ರಾರ್ಥನೆ
1: ಯಾನು ನನ್ನ ದುಂಬುಗು ನಡಪು ನಂಚಿತ್ತ ಧರ್ಮದ ಲಡಾಯಿ
2: ಅಂದು
1: ಆ ಪುರ್ತುಡು ನಿನ್ನ ಸಕೈಗೆ ಬರುಡು ಅಪಗಯನ್ನು ಓಲಿಪ್ಪೋಡು ದೇವರೇ
0: ಧರ್ಮದ ತೇರಗು ವಿಜಯದ ಕೊಡಿಯಾದಿ ಇಪ್ಪೋಡು
1: ಅಪಂಡ ಈತನೇಟ ಆಯನ ತೇರದ ಕೊಡಿಟಿತ್ತಿನೇರು
2: ಈತಿನೇಡ ನಮ್ಮವೇ
1: ವಾನರ ಪತಾಕೆ
2: ಅಂದು
1: ಅಪಂಡ ಪತಾಕೆಡ್ ಚಿತ್ರ ಮಾತ್ರ ಇತ್ತೀನಿ
2: ಪತಾಕೆ ಬಂಡ ಒಂಜಿ ಸಂಕೇತ ಅಂದ ಲೆಕ್ಕ
1: ಆಯ್ಕು ತುಳುಟು ಪಾಂಬೋಡಿ ಇಂದು ಪುದರ
2: ಅಂದಂದು
1: ಅಪಂಡ ಆ ತೇರುದ ಎಂಗ ಸಂತೋಷ ಅಂಡ ದೇವರೇ
2: ನಿಜ ನಿಜವಾಯಿನ ವಾನರಿ
1: ಅಂದು ಅಪಂಡ ಎಂಕೊಂಜಿ ಸಂತೋಷ ಆಯ್ನದ ಅದಕ್ಕೆಂಡ ಎಂಕ ಸಲಂಕ ಬೋಲಿ ಪೇರ ಆಯ್ಜಿನ್ಲೋ ಈರಿ ಅನ್ನ ತಿರ್ತುಬಾಡಿದ್ಯಾರ ಇತ್ತೆಲ್ಲ ಕೊನದು ಕುಲ್ಲಾಯಿನಿ ಮಿತ್ತಿ ಅಪಂಡ ರಾಮನಾಮೋನಿ ಏರು ಸುಗಿಪೇರ ದೇವರಿಯ ಪಲ ತಿರ್ತುಬಾಡಿದ್ಯಾರ ಮಿತ್ತೆ ಕುಲ್ಲಾವೇರು ಅಪಂಡ ಖಾಲಿ ಆಯ್ತು ಕುಲ್ಲುಂಡಾಂಡೆ ದೇವರೇ
0: ನಿನ್ನ ಶಕ್ತಿ ಧರ್ಮ ಗೆಲ್ಮೆನದ ಗೆಲ್ಕೈ ಪತ್ತು ನಲ್ಪ ಈ ಸಕಾಯ ಕೊರೋಡು
1: ಅಪಗಂಡ ಒಂಜಿ ಪೊರ್ತು ಬತ್ತುಂಡ ಯಾನ ಪಾಂಬೋಡಿರ್ದು ನಿಜ ರೂಪ ಬೆಂದು ನಿಜ ಸದೃಢಾದು ಏತೆ ರಕ್ಕ ಸೆರಿತ್ತಲ್ಲ ಇಟ್ಟಿರಿ ಕಟ್ಟದು ಈ ಪುಂಡಿ ಬತ್ತದಾಗ್ಲಿನ ಪೊಡಿ ಪೊಡಿ ಕಟ್ಟೋಡು ಮಣಪಿನತ್ತೆ
0: ಅಂದು
1: ಅಪಂಡ ಎನ್ನ ಮೆಗ್ಗಿಯಡಿಕಲು ಭೀಮೆಯನ್ನ ಮೆಗ್ಗಿಯಂದಳ ಮುಕ್ಕಲು ಪೂರ ಮೆಗ್ಗಿಯಡಿಕಲು ಐದು ಜನ ಅಪಂಡ ಅಕಲ್ನ ಧರ್ಮದ ಲಡೈದ ಆ ಪೊರ್ತುಡು ಇರಿಪ್ಪರತ್ತೆ ದೇವರೇ
0: ಯಾನು ದುಂಬುತ್ತದೆ ಈ ಅಧರ್ಮ ಧರ್ಮದ ಯುದ್ಧ ನಡಪು
1: ಅಪಂಡ ತೇರಿದ ಮುಸುಂಟು ಸೊಡ್ಡು ಇರುಪರು ತೇರಿದ ಸೊಡ್ಡು ಇರುಪರು ಬೆರ್ತಳ್ಡ ಆಯಪ್ಪೆ ಮಿತ್ತರುಡು ಯಾನಿಪ್ಪೆ ಅಪಂಡ ನಮ್ಮ ಮೂಜಿ ಜನ ಒಂಜ ಒಂದು ಇಪ್ಪುಗೋ
2: ಅಪಗ ಭಾಗ್ಯವಂತೆ ಏರುಂದು ಕೇಂದ್ರ ಅರ್ಜುನೆ ಮೂಜಿ ಕಡಲು ಸೇರು ನಂಚಿನ ಸೆನ್ಕಾಯಿ ಸಮುದ್ರ ಒಂದು ಆ ಮೇಡಿದ ಒಂಜಿ ಕಡಲು ಈ ಮೇಡಿದ ಒಂಜಿ ಕಡಲು ಸೇರ್ನಾಡೆಗೆ ಒಂಜಿ ಸ್ನೇಹ ಬಂಧನ ಅಂಚನೆ ಮೂಜಿ ಜಮ ಜನ ನಮ್ಮ ಒಟ್ಟಿಗೆ ಸೇರ್ನಿ ಪಂಡ ಬಜಿ ಪಗರಿದ ಸಂಕತ್ ಒಂದು ನಮ್ಮ ಇಷ್ಟಾದಿಗೆ ಪನ್ಪುನ ಒಂಜಿ ಪಗರಿದ ಸಂಕ ಒಂದು ಶಾಶ್ವತವಾದ ಉಪ್ಪಡು ಮುಂದೇನೆ ಏರೆಗಳ ಪೊಲಿಪ್ಯರ ಪೂಜಿ ಧರ್ಮ ಸ್ಥಾಪನೆಗೆ ಬೊಡದು ಧರ್ಮಾಧ್ಯಕ್ಷ ಆದ ಶ್ರೀಕೃಷ್ಣ ಪರಮಾತ್ಮ ಇತ್ತಂಡ ಆಯನ ಪಿರವುಡು ಅರ್ಜುನೇ ಅರ್ಜುನಗ ಬೆರಿಮುಲ್ಲಾದ ಹನುಮಂತ
1: ದೇವರೇ ಕುರುಕ್ಷೇತ್ರ ಮಲ್ತು ನಂಚಿತ್ತಿನ ಕಜ್ಜೊಡು ಬಿರನರ್ಗೆರಜಿ ಮಲ್ತೊಂದೆಪ್ಪೋಡು ಒಂದು ಲೆಕ್ಕ ಅಪಂಡ ಆನಿದ ಗಾಲುಡು ಈರ್ನ ಹೊರಟು ಬತ್ತದು ಎರೇರ್ನ ತರೆ ಕಡ್ತ ನಂಚ ಪಂಡ ದುಷ್ಟೇರ್ನ ತರೆ ಕಡ್ತಿನವೇನು ದೆಕ್ಕಿ ನಂಚಿತ್ತಿನ ಐನ ಕಿರೆಕುಲುಲ್ಲೋ ಆ ಕಿರೆತ ನಡುಟು ಏರ ಅನ್ಯಾಯ ಮಲ್ಪೇರ ಲೋಕೊಡು ಅಂಚ

0: ಗಿತ್ತಂಡಾ ದೇಬೆರಿ ರಿಕಾಪು ಬರು ಅಪಗ ಈ ಲೋಕೋಗಲ ಆ ಲೋಕೋಗಲ ಪಾಂಪು ಬಾರ್ದು ಎಂಗ್ಲ ನಡಪವರು
1: ದೇವರನ ಅನುಗ್ರಹ ಇತ್ತಂಡ ಎಂಚಿತ್ತಿನ ಕುತ್ತೋಲ ನಮ್ಮ ಅರುಕು ಬರಿಯರ
0: ಅಪಗಂಡ ಕುಂಟಿ ಕುತ್ತ ಮಂಡೆ ಮಾರಿನ ಪೂರ ದೇವೇರ ದೂರ ಮಲಪಿರಂದಂಡ ಒಕ ನಂಕದಾಯ ಸಿಂತೆ ಅಪಂಡ ನನ ಒಂಜೇಪುನು ಯನ್ನ ರಡ್ಡೇ ಮಂತ್ರ ರಾಮ ರಾಮ ರಾಮ ರಾಮ ಬಂಡದೆ ನಿನ್ನ ತೇರ್ದ ಆ ಪಾಂಬೊಡ್ಡು ಯಾನು ಏರುವೆ
1: ಕೃಷ್ಣ ಕೃಷ್ಣ ಕೃಷ್ಣ ಬಂಡದು ದೇವೇರನ್ನು ಸುಗಿಪುಕ
2: ಆವಡೆ ಲೋಕಕ್ಕೂ ಮಂಗಳ ಆವಡೆ ಬಲಂದಿಯ.

0: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ನಿಮಗೆ ಸುಖವಿಲ್ಲ. ಅಣ್ಣನು ಇಲ್ಲ ತಮ್ಮನು ಯಾರಿಗೂ ಯಾರಿಲ್ಲ. ಬಾಡಿದ ಈ ಸತ್ಯವ ಕಲಿಯದ ವಿಧಿಯಿಲ್ಲ. ಐ ಡೋಂಟ್ ಹೋಗೋದೆಲ್ಲ ಹೋಗಲಿ ದೂರ ದೂರ.

ಆಯಸನ್ನು ಲೆಕ್ಕಿಸದ ವೇಗ ನೀ ಮಳೆ ತಂದು ನಲಿದಾಡ ಮೇಘ ತನ್ನ ವಯಸ್ಸನ್ನು

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖೆ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಒಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರಗ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರಗ ಬೊಲ್ದು ಬೋಡ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಲಾಲ್ಬಾ ಲೇಡಿ ಲೊಸ್ಟರ್ ಕೊಟ್ಟಾರ ಚೌಗಿ ಕೋಳೋ ಪಣಬೋರ್ ಆರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜ ಅಳಗಡೆ ಕೋಲ್ನಾಡ್ ಕಾರ್ನ ಮುಲ್ಕೆ ಪಡಬದ್ರೆ ಎರ್ಮಾಳ್ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.